12:30 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1 ಗಂಟೆಯಿಂದ 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 2 ಗಂಟೆಯವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 2:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 ದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 ರಿಂದ 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ದಿಂದ 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸು ನೀಯನ್ನು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಏಕಾದಶಿ ಹಬ್ಬದ ಸಂಭ್ರಮದಲ್ಲಿ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ ಎನ್ನ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ನರಸಿಂಹನ ಪಾದವ ಭಜನೆಯ ಮಾಡೋ. ಶ್ರೀ ನರಸಿಂಹನ ಪಾದವ ಭಜನೆಯ ಮಾಡೋ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ನಮಿಸಿರಿ ನೀವು, ಹಾಡಿರಿ ನೀವು ಶ್ರೀನಿವಾಸನ ಭಕ್ತಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸಪ್ತಗಿರಿಯ ಮೇಲೆ ನಿಂತ ನೀನೇ ಕಲಿಯುಗದ ದೈವ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎಂಥ ಮನೋಹರ ಸುಂದರ ಕರುಣಾಸಾಗರ ಶ್ರೀಕರ ಶ್ರೀನಿವಾಸ ಹರಿ ಶುಭಕರ, ನಿನ್ನ ನಾಮ ಇಂದು ಅಜರಾಮರ ಅಜರಾಮರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಅಂತ ಕೂಡ ನನ್ನ ಕರೀತಾರೆ. ಇವತ್ತು ನಾನು ತಮ್ಮೆದುರಿಗೆ ಒಂದು ಬಸವಣ್ಣನವರ ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಶರಣ ನಿದ್ರೆಗೈದರೆ ಎನ್ನುವ ಬಸವಣ್ಣನವರ ವಚನದ ಕುರಿತಾಗಿ ನಾವು ಮಾತನಾಡೋಣ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೆ ಪಾವನ ಕಾಣಿರೋ, ಶರಣ ನುಡಿದುದೆ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ಬಸವಣ್ಣನವರ ಒಂದು ಸುಂದರವಾದಂಥ ವಚನ. ಶಿವ, ಆದಿಶಿವ, ಯೋಗಿ ಶಿವ, ಪರಶಿವ, ಹೀಗೆ ಅನೇಕ ಪಾರಿಭಾಷಿಕ ಪದಗಳನ್ನು ಹೊಂದಿ ಸಂದರ್ಭ ಮತ್ತು ಕಾಲಕ್ಕೆ ತಕ್ಕಂತೆ ಅರ್ಥೈಸಿಕೊಂಡು ಬಂದಂತಹ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಾಖ್ಯಾನವನ್ನು ಕೊಟ್ಟಂಥವರು ಶರಣರು. ಇಂತಹ ಕ್ರಾಂತಿಯ ಮರುವ್ಯಾಖ್ಯಾನದ ಹರಿಕಾರನೇ ಬಸವಣ್ಣ. ಶರಣ ಎಂಬ ಸಾಧಕನಿಗೆ ತನ್ನ ನಿತ್ಯ ಕ್ರಿಯೆ, ಆಲೋಚನೆ, ವಿಚಾರ, ನಡವಳಿಕೆಗಳು ಎಲ್ಲವೂ ಪಾವನ, ಅರ್ಥಪೂರ್ಣ. ಇಲ್ಲಿ ವ್ಯಷ್ಟಿ ಸಮಷ್ಟಿಯ ಮಧ್ಯೆ ನಡೆವ ಸಂಧಾನ, ವ್ಯಕ್ತಿಯ ತನ್ನ ಕಾಯಗುಣದಲ್ಲಿ ದೇವರನ್ನು ಕಾಣುವ ಹೊಸ ಪರಿಯನ್ನು ಗುರುತಿಸಂತವರು ನಮ್ಮ ಶರಣರು. ಶರಣ ಧರ್ಮವು ಸಹಜದತ್ತವಾದಂತಹ ಧರ್ಮವಾಗಿದೆ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ. ಜಪ, ತಪ, ಯಜ್ಞ, ಯೋಗ, ಹೀಗೆ ಸಮಷ್ಟಿಯನ್ನ ನಿಯಂತ್ರಿಸಲಿಕ್ಕೆ ವ್ಯಕ್ತಿ ತನ್ನ ಮೇಲೆ ನಿರಂತರವಾದಂತಹ ದಾಳಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ನಡೆಸ್ತಾನೆ. ಜಪಿಸುವ ಮನುಷ್ಯ ಮೋಕ್ಷ ಹೊಂದುವ ಮಾರ್ಗ ಕಂಡುಕೊಳ್ಳುವ ಭ್ರಮೆಯಲ್ಲಿರ್ತಾನೆ. ಆದರೆ ಶ್ರದ್ಧೆ, ಕಾಯಕ, ಶ್ರಮದಿಂದ ದಣಿವಾಗಿ ಶರಣ ಮಲಗಿದೊಡನೆ ಅದುವೇ ಜಪವಿದ್ದಂತೆ, ಅಥವಾ ಜಪಕ್ಕಿಂತಲೂ ಶ್ರೇಷ್ಠ ಕ್ರಿಯೆ ಅಂತಾರೆ ಬಸವಣ್ಣವರು. ಅದನ್ನು ಅಲೌಕಿಕ ಮತ್ತು ಲೌಕಿಕವಾದ ಬದುಕಿನಲ್ಲಿ ಜಪ ತಪ ಅಂತ ಕರೆಯೋದು ವಾಡಿಕೆ. ಹಾಗಿದ್ರೆ ಶರಣ ನಿದ್ರೆಗೈದೊಡೆ ಆಯಿತು, ಶರಣ ನೆದ್ದು ಕುಳಿತೊಡೆ ಶಿವರಾತ್ರಿ ಹೇಗೆ? ನಿದ್ರೆ ಹೇಗೆ ಸಹಜವೋ ಹಾಗೆ ನಿದ್ರೆಯಿಂದ ಏಳುವುದು ಕೂಡ ಅಷ್ಟೇ ಸಹಜವಾಗಿದೆ. ಮಲಗಿದಾಗ ನಿಶ್ಚಲ ಸ್ಥಿತಿಯಲ್ಲಿರುವಂಥ ಸಾಧಕನು ಎದ್ದ ನಂತರ ಚಲನಶೀಲಾಗ್ತಾನೆ. ಹೀಗಾಗಿ ಇಂತಹ ಕ್ರಿಯಾಶೀಲತೆಯೇ ಶಿವರಾತ್ರಿ. ನಿದ್ದೆಯಿಂದ ಏಳುವುದು ಅಂತಂದರೆ ಜಡದಿಂದ ಮುಕ್ತನಾಗುವುದು ಅನ್ನೋದು ಅರ್ಥ. ಚಲನಶೀಲತೆ, ಕ್ರಿಯಾಶೀಲತೆ ಇದ್ರೆ ಅಲ್ಲಿ ಶಿವನನ್ನು ಕಾಣ್ತಾನೆ. ಇಂತಹ ಸುಂದರ ತೃಪ್ತ ಭಾವವೇ ಶಿವರಾತ್ರಿ. ನಿದ್ರೆಗೆಡೋದು ಶಿವರಾತ್ರಿ ಅಲ್ಲ, ನಿದ್ದೆಯಿಂದ ಸಹಜವಾಗಿ ಎದ್ದಾಗಲೇ

0: ಕತೆಯನ್ನು ಕಂಡುಕೊಂಡಂತ ಪುರುಷ ಕಂಡಂತೆ ಅಂತಹ ಲಿಂಗದೇಹ ಬಾಯಿಯಲ್ಲಿ ಅರಳುವ ಪ್ರತಿಯೊಂದು ಅನುಭವ ಕೂಡ ಪ್ರತಿಯೊಂದು ಮಾತು ಕೂಡ ಶಿವತತ್ವ ಅಂತಾರ. ಅಂದ್ರೆ ಶರಣರ ನಡೆ ನುಡಿ ಸಮನ್ವಯವೇ ಮುಕ್ತಿ. ಮನುಷ್ಯನ ಒಳಜಂಜಡ ಹೋರಾಟದಿಂದ ನಿರಾಳಗೊಳ್ಳುವಂತಹ ಸರಳ ಮತ್ತು ಅಷ್ಟೇ ಸಹಜ ಪರಿಕ್ರಮವನ್ನ ಸಾಧಕನ ಬದುಕಿನಲ್ಲಿ ಕಾಣಬೇಕು ಎನ್ನುವಂಥದ್ದು ಬಸವಣ್ಣನವರ ಉತ್ಕಟ ಬಯಕೆಯಾಗಿತ್ತು. ಬಸವಣ್ಣವರು ಜಪ ತಪ ಪಾವಿತ್ರ್ಯ ಪಾವನ ಶಿವತತ್ವ ಸೋ ಇವೆಲ್ಲ ಮನುಷ್ಯನ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ವಿವರಿಸ್ತಾರೆ. ಸನಾತನಿಗಳ ಜಪ ತಪ ಪಾವನ ಪಾಪ ಪ್ರಜ್ಞೆಯಲ್ಲೂ ಕೂಡ ತಳ್ಳಿಹಾಕುವಂತಹ ನೈಪುಣ್ಯತೆಯನ್ನ ಅವರ ವಚನಗಳಲ್ಲಿ ನಾವು ಕಾಣಬಹುದ್ರಿ. ಮಲಗೋದು ಸಹಜ ದತ್ತವಾದಂತಹ ಜೈವಿಕ ಕ್ರಿಯೆ, ನಿದ್ರೆಯಿಂದ ಏಳೋದು ಅಷ್ಟೇ ಸರಳ ಹಾಗೂ ಸಹಜ. ಆದರೆ ಇಂಥ ಒಂದು ಸಹಜ ಧರ್ಮಕ್ಕೆ ವಿರುದ್ಧವಾಗಿ ಶಿವನನ್ನು ನಾವು ಓಲೈಸ್ತೀವಿ ಅಂತ ಹೇಳಿ ನಿದ್ದೆ ಬಿಟ್ಟು ಉಪವಾಸ ಮಾಡಿ ಬರೀ ಹೊಟ್ಟೆಯಿಂದ ರಾತ್ರಿಯೆಲ್ಲ ಕೂತ್ಕೊಂಡು ಜಾಗರಣೆ ಮಾಡಿ ಪೂಜೆ ಮಂತ್ರ ಘೋಷ ಜಪ ತಪ ಮಾಡಿದ್ರೆ ಅಂಥ ಶರೀರ ಏನಾಗುತ್ತಪ್ಪ ಅಂತಂದ್ರೆ ಬಳಲಿಕೆಗೆ ಆಯಾಸಕ್ಕೆ ತುತ್ತಾಗುತ್ತೆ. ತೋ ಶಿವರಾತ್ರಿ ಅಂತ ಆಚರಿಸೋದು ವ್ಯಕ್ತಿಯ ಸೋಲು ಹಾಗೂ ಧಾರ್ಮಿಕ ಗುಲಾಮಗಿರಿ ದಾಸತ್ವಕ್ಕೆ ಒಳಗಾಗಿ ಸಂಮೋಹನದಿಂದ ಬಳಲುವ ಅದು ಅರ್ಥಹೀನ ಬದುಕು ಅಂತ ನಮ್ಮ ಶರಣರು ಅರ್ಥೈಸ್ತಾರೆ. ಕಾರಣ ಸ್ಪಷ್ಟವಾಗಿ ಬಸವ ತತ್ವಗಳನ್ನ ಅನುಸರಿಸದೆ ಇಂತಹ ಡಾಂಬಿಕ ಆಚರಣೆ ಪೂಜೆ ಮಾಡೋದು ಎಷ್ಟು ಸಮಂಜಸ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ ಕೊನೆಯಲ್ಲಿ. ಅಂದ್ರೆ ಸತ್ಯ ಶುದ್ಧ ಕಾಯಕವ ಮಾಡಿ ಹಸಿದು ಬಂದಂತ ಜಂಗಮರಿಗೆ ಒಂದು ಪ್ರಸಾದವನ್ನ ನೀಡಿದ್ರ ಊಟವನ್ನ ನೀಡಿದ್ರ ದಾಸೋಹ ಮಾಡಿದ್ವಿ ಅಂತಂದ್ರ ಹಸಿವು ಬಳಲಿಕೆ ತೃಷೆ ಇಲ್ಲದಂತೆ ನಾವು ಸಮಾಜ ಸೇವೆ ಮಾಡಿದ್ವಿ ಅಂತಂದ್ರೆ ಅದ ಒಂದು ಲಿಂಗ ಪೂಜೆ ಅಂತ ಹೇಳ್ತಾರೆ. ಅದ ಒಂದು ಯೋಗ ಅಂತ ಹೇಳ್ತಾರೆ ಶರಣರು. ಮರ ಗಿಡ ಬಳ್ಳಿಗಳಿಗೆ ನೀರನ್ನು ಉಣಿಸಿ ಪಕ್ಷಿ ಪ್ರಾಣಿಗಳ ಮೇಲೆ ದಯೆ ತೋರುವುದು ಪರಮಾತ್ಮನ ಒಲುಮೆಯನ್ನು ಗಳಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ಒಳ್ಳೆ ದಾರಿ ಅಂತ ಹೇಳ್ತಾರೆ. ಇಂತಹ ಸತ್ಯ ಶುದ್ಧ ಚಾರಿತ್ರ್ಯವಂತನ ಕಾಯವೇ ದೇಹವೇ ಕೈಲಾಸ ಕಾಣಿರೋ ಅಂತ ಬಸವಣ್ಣವರು ಹೇಳ್ತಾರೆ. ಈ ಕೈಲಾಸದ ಪರಿಕಲ್ಪನೆಯನ್ನ ಅಲ್ಲಗಳೆದು ನೈಜ ಬದುಕಿನ ಕಡೆಗೆ ದಾರಿ ತೋರುವ ಮಹಾಮಣಿಹ ಸಂಗನ ಬಸವಣ್ಣ ಎನಗೆಯೂ ಗುರು ಯೂ ಗುರು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಕೂಡ ಅವರನ್ನ ಕೊಂಡಾಡ್ತಾರೆ. ಸೊ ಶರಣರು ಅಂದ್ರೆ ವಿಶ್ವದಲ್ಲಿ ಹಿಂದೆಂದೂ ಕಾಣದಂತಹ ಸುಂದರವಾದಂತಹ ಸಮತಾವಾದದ ಹಿನ್ನೆಲೆಯುಳ್ಳಂತಹ ಮುಕ್ತ ಅಭಿವ್ಯಕ್ತಿಯ ಸಮಾಜವನ್ನು ಅವರು ಕಟ್ತಾರೆ. ಅದುವೇ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಹರೇ ಕೃಷ್ಣ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿಬೇಡಿ, ಹುಚ್ಚಪ್ಪ ಗಳಿರ ಅಂತ ದಾಸರು ಹಾಡುತ್ತಾರೆ. ಯಾಕೆ ಮಾನವ ಜನ್ಮ ದೊಡ್ಡದು? ಪದ್ಮಪುರಾಣ ಹೇಳುತ್ತೆ, ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಿಮಿಯೋ ರುದ್ರ ಸಂಖ್ಯ ಪಕ್ಷೀಣಾಂ ದಶಲಕ್ಷಣಾಂ ತ್ರಿಂಶಾಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷಃ. 84 ಲಕ್ಷ ಜೀವರಾಶಿಗಳನ್ನು ದಾಟಿದ ಮೇಲೆ ಸಿಗುವುದು ಮಾನವ ಜನ್ಮ. ದುರ್ಲಭ ಮಾನವ ಜನ್ಮ ಅಂತ ಹೇಳಲಾಗುತ್ತದೆ. ಈ ಮಾನವ ಜನ್ಮದ ಉದ್ದೇಶ ಏನು? ನಮಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸವೇನು? ಹಿತೋಪದೇಶದಲ್ಲಿ ಹೀಗೆ ಹೇಳಲಾಗಿದೆ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇತ ಪಶುಬೀನರಾಣ ಧರ್ಮೋ ಹಿತೇಶೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಬೀ ಸಮಾನ. ಆಹಾರ, ನಿದ್ರೆ, ಭಯ, ಮೈಥುನ, ಈ ನಾಲ್ಕು ಪ್ರಾಣಿಗಳು ಮಾಡುತ್ತವೆ, ನಾವು ಮಾಡುತ್ತೇವೆ. ಸಾಮಾನ್ಯವಾಗಿರುವಂಥದ್ದು ನಮ್ಮಲ್ಲೂ ಪ್ರಾಣಿಗಳಲ್ಲೂ ಈ ನಾಲ್ಕು ವಿಷಯಗಳು. ನಾವು ತಿನ್ನುತ್ತೇವೆ, ಪ್ರಾಣಿಗಳು ತಿನ್ನುತ್ತವೆ. ಪ್ರಾಣಿಗಳು ಪ್ರಕೃತಿ ದತ್ತವಾಗಿ ಅವುಗಳಿಗೆ ಏನು ಲಭ್ಯವಾಗಿದೆಯೋ ಅದನ್ನು ಅವು ತಿನ್ನುತ್ತವೆ. ಮನುಷ್ಯರು ಪ್ರಕೃತಿಯಿಂದ ದೊರಕಿರೋದಕ್ಕೆ

0: ಅದನ್ನ ಮನೆಯಲ್ಲಿ ಅಡುಗೆ ಮಾಡಿ ಅದಕ್ಕೆ ಮಸಾಲೆ ಉಪ್ಪು ಹುಳಿ ಖಾರ ಬೇಯಿಸಿ ತಿನ್ನುತ್ತಾರೆ. ಸೊ ತಿನ್ನುವುದು ನಾವು ಮಾಡ್ತೀವಿ, ಪ್ರಾಣಿಗಳು ಮಾಡ್ತವೆ. ಇನ್ನು ನಿದ್ರೆಯನ್ನ ಮಾಡುವಂಥದ್ದು. ಪ್ರಾಣಿಗಳು ಎಲ್ಲೆಂದರಲ್ಲಿ ಮಲಗ್ತವೆ? ನಿಶ್ಚಿಂತೆಯಿಂದ ಮಲಗ್ತವೆ. ನಾವು ಎಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಂಡು ನಾವು ಮಲಗ್ತೇವೆ, ಆದರೂ ಪ್ರಾಣಿಗಳಷ್ಟು ನಿಶ್ಚಿಂತೆಯಿಂದ ನಾವು ಮಲಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮಕ್ಕಳನ್ನು ಹೆಡೆಯುವಂಥದ್ದು. ಪ್ರಾಣಿಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ, ಮನುಷ್ಯರು ಕೂಡ ಮಾಡುತ್ತಾರೆ. ಪ್ರಾಣಿಗಳಿಗೂ ತಮ್ಮ ಸಂಗಾತಿಗಳಿವೆ, ಮನುಷ್ಯರಿಗೂ ತಮ್ಮ ಸಂಗಾತಿಗಳು ಇದ್ದಾರೆ. ಸೊ ಹಾಗೆ ಇನ್ನು ತಮ್ಮನ್ನು ತಾವು ಕಾಪಾಡಿಕೊಳ್ಳುವಂಥದ್ದು. ಪ್ರಾಣಿಗಳು ಕಾಪಾಡಿಕೊಳ್ಳುತ್ತವೆ, ನಾವು ಕಾಪಾಡಿಕೊಳ್ಳುತ್ತವೆ. ಹಾಗಿದ್ರೆ ಈ ನಾಲ್ಕನ್ನೇ ಮಾಡುವುದಂತಿದ್ರೆ ನಮಗೂ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸವೇನು? ಸೊ ಈ ನಾಲ್ಕನ್ನೇ ನಾವು ಮಾನವ ಜನ್ಮದಲ್ಲಿ ಮಾಡುವುದಂತಿದ್ರೆ ನಾವು ಕಲಿತ ವಿದ್ಯಾಭ್ಯಾಸದಿಂದ ನಾವು ಏನನ್ನ ಸಾಧಿಸಿದ ಹಾಗೆ ಆಯ್ತು. ಪ್ರಾಣಿಗಳು ಈ ನಾಲ್ಕನ್ನ ವಿದ್ಯಾಭ್ಯಾಸವಿಲ್ಲದೆ ಮಾಡುತ್ತವೆ. ಸೊ ನಮ್ಮ ಶಿಕ್ಷಣ ಸಂಸ್ಥೆಗಳು ನಮಗೆ ಕಲಿಸ್ತಾ ಇರುವಂತಹ ಜೀವನದ ಮೌಲ್ಯಗಳು ಏನು? ನಾವು ವಿದ್ಯಾಭ್ಯಾಸವನ್ನು ಪಡೆದು ಮಾನವರ ತರ ನಾವು ಬದುಕ್ತಾ ಇದ್ದೀವಾ? ಯಾವುದು ನಮ್ಮನ್ನ ಪ್ರಾಣಿಗಳಿಗಿಂತ ಬೇರೆಯಾಗಿ ಇಡುವಂಥದ್ದು? ಧರ್ಮೋಹಿತೇಶೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ನಮ್ಮನ್ನ ಪ್ರಾಣಿಗಳಿಗಿಂತ ಬೇರೆ ಮಾಡುವಂಥದ್ದು. ಯಾವುದು ಮಾನವ ಧರ್ಮ? ಧರ್ಮಾರ್ಥ ಸಾಕ್ಷಾತ್ ಭಗವತ್ ಪ್ರಣೀತಾಂ. ಭಗವಂತನ ಬಾಯಿಂದ ಬಂದಿದ್ದೇ ಧರ್ಮವಾಗುತ್ತದೆ ಹೊರತು ನಾವು ನಮ್ಮ ಇಚ್ಛೆಯ ಪ್ರಕಾರ ಧರ್ಮವನ್ನು ಸೃಷ್ಟಿ ಮಾಡುವ ಹಾಗೆ ಇಲ್ಲ. ಹಾಗಿದ್ರೆ ಮಾನವ ಧರ್ಮ ಯಾವುದು? ಶಾಸ್ತ್ರಗಳು ಹೇಳುತ್ತವೆ ಮಾನವ ಧರ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ಮೊದಲಿಗೆ ನಾವು ಯಾರು, ನಮ್ಮ ಸ್ವರೂಪ ಏನು, ನಮ್ಮ ಜೀವನದ ಉದ್ದೇಶ ಏನು ಎನ್ನುವುದನ್ನು ಮಾನವರು ತಿಳಿದುಕೊಳ್ಳಬೇಕು. ಸೊ ಮಾನವ ಜೀವನದ ಉದ್ದೇಶ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂಥದ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಸೊ ಮಾನವ ಪ್ರಶ್ನೆಯನ್ನ ಮಾಡಿಕೊಳ್ಳಬಹುದು, ಅಥಾತೋ ಬ್ರಹ್ಮ ಜಿಜ್ಞಾಸ. ಮಾನವನಾಗಿ ಹುಟ್ಟಿದ ಮೇಲೆ ನೀನು ಜಿಜ್ಞಾಸೆಯನ್ನ ಮಾಡಿಕೊಳ್ಳಬೇಕು. ಯಾವುದರ ಬಗ್ಗೆ ಜಿಜ್ಞಾಸೆ ಮಾಡಿಕೊಳ್ಳಬೇಕು? ಬ್ರಹ್ಮ ಜಿಜ್ಞಾಸ, ಭಗವಂತನ ಬಗ್ಗೆ, ನಿನ್ನ ಬಗ್ಗೆ. ಸೊ ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ಈ ಸೃಷ್ಟಿ ಹೇಗೆ ಇದು ರಚಿತವಾಯಿತು, ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳಿದುಕೊಳ್ಳುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಬಂದೇ ಬರುತ್ತದೆ. ಈ ಪ್ರಪಂಚದಲ್ಲಿ ಅಸಮಾನತೆ ಇದ್ದೇ ಇದೆ, ಕಷ್ಟ ಇದೆ, ಸುಖ ಇದೆ, ಹಗಲು ಇದೆ, ರಾತ್ರಿ ಇದೆ, ಏಳು ಬೀಳುಗಳಿದ್ದಾವೆ. ಕೆಲವರಿಗೆ ಜೀವನ ಪರ್ಯಂತ ಕಷ್ಟ, ಕೆಲವರಿಗೆ ಜೀವನ ಪರ್ಯಂತ ಸುಖ. ಕೆಲವರು ಆರೋಗ್ಯದಿಂದ ಇರುತ್ತಾರೆ, ಕೆಲವರು ಅನಾರೋಗ್ಯದಿಂದ ಬಳಲುತ್ತಾರೆ. ಕೆಲವರು ತುಂಬಾ ಶ್ರೀಮಂತರಾಗಿರುತ್ತಾರೆ, ಕೆಲವರು ತುಂಬಾ ಬಡವರಾಗಿರುತ್ತಾರೆ. ಕೆಲವರು ತುಂಬಾ ಸ್ಫುರದ್ರೂಪಿಗಳಾಗಿರುತ್ತಾರೆ, ಕೆಲವರು ಕುರೂಪಿಗಳಾಗಿರುತ್ತಾರೆ, ಕೆಲವರು ಅಂಗವಿಕಲರಾಗಿರ್ತಾರೆ, ಕೆಲವರು ಎಲ್ಲಾ ಅಂಗಾಂಗಗಳು ಸರಿಯಾಗಿ ಇರುವವರು ಇರುತ್ತಾರೆ. ಯಾಕೆ ಇಷ್ಟೊಂದು ಅಸಮಾನತೆ ಈ ಪ್ರಪಂಚದಲ್ಲಿ? ಏನಿರಬಹುದು ಇದಕ್ಕೆ ಕಾರಣ? ದೇವರಿದ್ದಾನೆಯೇ? ದೇವರಿದ್ದರೆ ಇಷ್ಟೊಂದು ಅಸಮಾನತೆ, ದೇವರು ಯಾಕೆ ಇಷ್ಟೊಂದು ತಾರತಮ್ಯವನ್ನ ಮಾಡುತ್ತಾರೆ ಅಂತ ಪ್ರಶ್ನೆಯನ್ನ ನಾವು ಕೇಳಬೇಕಲ್ವಾ? ಸೊ ಆ ಪ್ರಶ್ನೆಯನ್ನ ನಾವು ಪ್ರಶ್ನೆಯಾಗಿ ಇಟ್ಕೊಳ್ಬಾರ್ದು, ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಭಗವದ್ಗೀತೆ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತದೆ. ನಾನು ಯಾರು ಅನ್ನೋದನ್ನ ನಾವು ಮೊದಲು ತಿಳಿದುಕೊಂಡಾಗ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಯಾಕೆ ಇಲ್ಲಿ ಇಷ್ಟೊಂದು ಅಸಮಾನತೆ ಇದೆ? ಕರ್ಮಗಳ ಪ್ರಕಾರ ನಾವಿಲ್ಲಿ ಜನ್ಮವನ್ನ ಎತ್ತುತ್ತೇವೆ. ಸೊ ಹೇಗೆ ಈ ಕರ್ಮ ನಮ್ಮ ಮೇಲೆ ಯಾವ ತರ ಕೆಲಸವನ್ನ ಮಾಡುತ್ತದೆ, ಅದರ ಪರಿಣಾಮ ಹೇಗಿರುತ್ತದೆ ಅನ್ನೋದನ್ನ ನಾವು ಭಗವದ್ಗೀತೆಯಿಂದ ತಿಳಿದುಕೊಳ್ಬೇಕು. ಆದ್ದರಿಂದ ಮಾನವ ಜನ್ಮದ ಉದ್ದೇಶವೇ ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು. ಸೊ ನಮ್ಮ ಹಾಗೂ ಭಗವಂತನ ನಡುವಿನ ಸಂಬಂಧವನ್ನ ನಾವು ತಿಳಿದುಕೊಂಡು ಅದನ್ನು ಮರುಸ್ಥಾಪಿಸುವ ಕಾರ್ಯವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಭಗವದ್ಗೀತೆ ನಮಗೆ ವಿವರಿಸುತ್ತದೆ. ಆದುದರಿಂದ ಹೇಗೆ ಇರಬೇಕು ನಾವು, ಪ್ರಾಣಿಗಳಿಗಿಂತ ನಮ್ಮನ್ನ ಬೇರೆ ಮಾಡುವುದು ಯಾವುದು, ನಮ್ಮ ಧರ್ಮ ಏನು ಅಂತ ತಿಳಿದುಕೊಳ್ಬೇಕಂತಿದ್ರೆ ಪ್ರತಿಯೊಬ್ಬರು ಭಗವದ್ಗೀತೆಯನ್ನ ಓದಲೇಬೇಕು. ಎಷ್ಟೋ ಬಾರಿ ನಾವು ಹಾಸ್ಪಿಟಲಿಗೆ ಹೋಗಿ ನಮ್ಮ ಹೆಲ್ತ್ ಚೆಕಪ್ ಮಾಡ್ಕೊಂಡು ಬಂದು ಹೇಳ್ತೀವಿ, ಬಿ ಪಿ ನಾರ್ಮಲ್ ಇದೆ, ಶುಗರ್ ನಾರ್ಮಲ್ ಇದೆ, ಎಲ್ಲನೂ ನಾರ್ಮಲ್ ಇದೆ, ಎಸ್ ಐ ಆಮ್ ಹೆಲ್ದಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಆರೋಗ್ಯವಾಗಿರುವುದೆಂದ್ರೆ, ಸಂಪೂರ್ಣವಾಗಿ ಆರೋಗ್ಯವಾಗಿರುವುದೆಂದ್ರೆ ಇಷ್ಟೇ ಸಾಕಾ? ಒಬ್ಬ ದೈಹಿಕವಾಗಿ ಆರೋಗ್ಯವಾಗಿದ್ದು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳ್ಬೋದಾ? ಹಾಗಾದ್ರೆ ಸಂಪೂರ್ಣ ಆರೋಗ್ಯವಾಗಿರುವುದು ಅಂದ್ರೆ ಏನು? ಇಂಟಿಗ್ರಲ್ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ದೊಡ್ಡ ರೆವಲ್ಯೂಷನ್ನೇ ನಡೀತಾ ಇದೆ ಈಗ. ನಿಜವಾದ ಆರೋಗ್ಯ ಅಂದ್ರೆ ಏನು? ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮ ಎಲ್ಲಾ ರೀತಿಗಳಲ್ಲೂ ಅವನ ಬೆಳವಣಿಗೆ ಆಗಿದ್ರೆ ಅವನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ಅಂತ ಹೇಳಬಹುದು. ಇದನ್ನೇ ನಮ್ಮ ವೈದಿಕ ಸಾಹಿತ್ಯದಲ್ಲಿ ವಿವರಿಸಲಾಗಿದೆ ಪಂಚಕೋಶಗಳ ಬಗ್ಗೆ. ಮೊದಲನೆಯದು ಅನ್ನಮಯ ಕೋಶ. ನೀವು ಚಿಕ್ಕ ಮಗುವಿನ ಕೈಗೆ ಐಫೋನ್ ಕೊಟ್ಟು ನೋಡಿ, ಏನು ಮಾಡುತ್ತೆ ಚಿಕ್ಕ ಮಗು? ಆ ಐಫೋನ್ ಅನ್ನು ತಗೊಂಡು ತನ್ನ ಬಾಯಿಗೆ ಹಾಕ್ಕೊಳ್ಳುತ್ತಲ್ವಾ? ಮಗುವಿಗೇನು ಗೊತ್ತು ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಐಫೋನ್ ಅಂತೇಳಿ. ಮಗುವಿನ ಮನಸ್ಸಿನಲ್ಲಿ ಏನಿರುತ್ತೆ, ಏನೇ ಸಿಕ್ಕಿದ್ರು ನಾನು ಬಾಯಿಗೆ ಹಾಕಿಕೊಳ್ಳಬೇಕು, ಹೊಟ್ಟೆ ತುಂಬಿಸಿಕೊಳ್ಳೋದ್ರ ಬಗ್ಗೆ ಮಾತ್ರ ಮಗು ಯೋಚನೆ ಮಾಡ್ತಾ ಇರುತ್ತೆ. ಮಗುವಿನ ಬುದ್ಧಿ ಅಲ್ಲಿಯವರೆಗೆ ಮಾತ್ರ ಬೆಳೆದಿರುತ್ತೆ, ಏನೇ ಇದ್ರೂ ಬಾಯಿಗೆ ಹಾಕಿಕೊಳ್ಳಬೇಕು ಅಂತೇಳಿ. ಸೊ ಇದನ್ನ ಅನ್ನಮಯ ಕೋಶ ಅಂತ ಹೇಳುವಂಥದ್ದು. ಆಶ್ಚರ್ಯವೇನೆಂದರೆ ಈಗಿನ ಪ್ರಪಂಚದ ಜನತೆ ಪ್ರತಿಶತ 60% ಜನತೆ ಕೇವಲ ಈ ಅನ್ನಮಯ ಕೋಶದ ಲೆವೆಲಲ್ಲೇ ಇರುತ್ತಾರೆ ಅನ್ನೋದನ್ನ ಸಂಶೋಧನೆಗಳು ದೃಢಪಡಿಸಿವೆ. ತಿನ್ನುವುದಕ್ಕೋಸ್ಕರ ಬದುಕುವುದು ಅನ್ನುವ ರೀತಿಯಲ್ಲಿ ಕೆಲವರು ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ತಿನ್ನುವುದೇ ಜೀವನದ ಉದ್ದೇಶ ಅನ್ನುವಂಥದ್ದು ಅನ್ನಮಯ ಕೋಶ. ಇದು ಮಾನವನ ಬೆಳವಣಿಗೆಯ ಮೊದಲ ಹಂತ. ಇನ್ನು ಇದಕ್ಕಿಂತ ಮೇಲಿನದು ಪ್ರಾಣಮಯ ಕೋಶ. ಸೊ ಪ್ರಾಣಮಯ ಕೋಶದಲ್ಲಿ ಈ ದೇಹವನ್ನ ಚೆನ್ನಾಗಿ ಇಟ್ಟುಕೊಳ್ಳೋದಕ್ಕೆ, ಈ ದೇಹವನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಮಾಡ್ತಾ ಇರುವಂತ ಎಲ್ಲ ಕಾರ್ಯಗಳು, ಉದಾಹರಣೆಗೆ ನಾವು ಮಾಡ್ತಾ ಇರುವಂತ ದೈಹಿಕ ವ್ಯಾಯಾಮಗಳು ಇರ್ಬೋದು, ಅಥವಾ ಈ ದೇಹವನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಮಾಡುವಂತ ಎಲ್ಲ ಸೌಕರ್ಯಗಳು, ಮನೆಯನ್ನ ಕಟ್ಕೊಳ್ಳುವಂಥದ್ದು, ಎಲ್ಲವನ್ನ ಅಂದ್ರೆ ಈ ದೇಹಕ್ಕೆ ಬೇಕಾಗುವ ತರ ನಾವು ಪೂರೈಸುವಂಥದ್ದು. ಸೊ ಇದು ಪ್ರಾಣಮಯ ಕೋಶ. ಪ್ರಪಂಚದ ಬಹುತೇಕ ಜನರು ಈ ಅನ್ನಮಯ ಕೋಶ ಪ್ರಾಣಮಯ ಕೋಶದ ಹಂತದಲ್ಲೇ ಇರುತ್ತಾರೆ, ಅವರ ಬೆಳವಣಿಗೆ ಅಷ್ಟೇ ಆಗಿರುತ್ತದೆ ಅಂತ ಹೇಳಲಾಗಿದೆ. ಇದಕ್ಕಿಂತ ಮೇಲಿನದು ಜ್ಞಾನಮಯ ಕೋಶ ಅಥವಾ ಮನೋಮಯ ಕೋಶ. ಸೊ ಜ್ಞಾನಮಯ ಕೋಶದಲ್ಲಿ ಒಬ್ಬ ಮನುಷ್ಯ ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸುತ್ತಾನೆ, ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ನನ್ನ ಮೂಲ ಯಾವುದು, ಈ ಪ್ರಪಂಚದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳಿವೆ, ಕಷ್ಟ ಸುಖಗಳಿವೆ, ದುಃಖ ಇದೆ, ನೋವಿದೆ, ಈ ಪ್ರಪಂಚ ಅಸಮಾನತೆಯಿಂದ ಯಾಕೆ ಕೂಡಿದೆ. ಕೆಲವರು ತುಂಬ ಶ್ರೀಮಂತರಿರುತ್ತಾರೆ, ಕೆಲವರು ಬಡವರಿರುತ್ತಾರೆ, ಕೆಲವರು ಆರೋಗ್ಯವಂತರಾಗಿರುತ್ತಾರೆ, ಕೆಲವರು ಅನಾರೋಗ್ಯದಿಂದ ಬಳಲುತ್ತಾರೆ, ಕೆಲವರು ಸ್ಪರದ್ರೂಪಿಗಳಾಗಿರುತ್ತಾರೆ, ಕೆಲವರು ಕುರೂಪಿಗಳಾಗಿರುತ್ತಾರೆ, ಕೆಲವರು ಅಂಗವಿಕಲರಾಗಿರುತ್ತಾರೆ, ಕೆಲವರು ಆರೋಗ್ಯವಂತರಾಗಿರುತ್ತಾರೆ. ಯಾಕೆ ಇಷ್ಟೊಂದು ಅಸಮಾನತೆ ಈ ಪ್ರಪಂಚದಲ್ಲಿ ಅನ್ನುವಂತಹ ಪ್ರಶ್ನೆ ಒಬ್ಬನ ಮನಸ್ಸಿನಲ್ಲಿ ಮೂಡಿದಾಗ ಆ ಪ್ರಶ್ನೆಗೆ ಅವನು ಉತ್ತರವನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅವನು ಜ್ಞಾನಮಯ ಕೋಶದಲ್ಲಿ ಇದ್ದಾನೆ ಅಂತ ನಾವು ಹೇಳಬಹುದು. ಶಾಸ್ತ್ರಗಳು ಇದನ್ನ ಹೇಳುತ್ತವೆ. ಇದಕ್ಕಿಂತ ಮೇಲಿನದು ವಿಜ್ಞಾನಮಯ ಕೋಶ. ಸೊ ವಿಜ್ಞಾನಮಯ ಕೋಶದಲ್ಲಿ ಅವನ ಪ್ರಶ್ನೆಗಳಿಗೆ ಅವನಿಗೆ ಉತ್ತರ ಸಿಕ್ಕಿರುತ್ತದೆ. ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ಈ ಸೃಷ್ಟಿಯ ಹಿಂದೆ ಯಾರಿದ್ದಾರೆ, ಆ ಹೈಯರ್ ಫೋರ್ಸಸ್ ಜೊತೆ ನಾವು ಕನೆಕ್ಟ್ ಆಗುವುದು ಹೇಗೆ ಅನ್ನೋದನ್ನ ಅವನು ತಿಳಿದುಕೊಂಡು ತನ್ನ ಸಂಬಂಧವನ್ನ ಸ್ಥಾಪಿಸೋದಕ್ಕೆ ಅವನು ಪ್ರಯತ್ನಿಸುತ್ತಾನೆ. ಮಾನವ ಜೀವನದ ನಿಜವಾದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಅನ್ನೋದನ್ನ ಅವನು ಅರ್ಥ ಮಾಡಿಕೊಂಡಿರುತ್ತಾನೆ. ಎಲ್ಲಿಯವರೆಗೆ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಿಜವಾದ ಸಂತೋಷ ಅನ್ನುವಂಥದ್ದು, ಶಾಶ್ವತವಾದಂತಹ ಸಂತೋಷದ ಅನುಭವ ನಮಗೆ ಆಗುವುದಿಲ್ಲ ಅನ್ನೋದನ್ನ ಅವನು ತಿಳಿದುಕೊಂಡಿರುತ್ತಾನೆ. ಇದು ವಿಜ್ಞಾನಮಯ ಕೋಶದಲ್ಲಿ ಇರುವವನು. ಇನ್ನು ಯಾರ ಸಂಬಂಧ ಭಗವಂತನ ಜೊತೆ ಈಗಾಗಲೇ ಸ್ಥಾಪಿತವಾಗಿರುತ್ತದೋ ಅವರು ಆನಂದಮಯ ಕೋಶದಲ್ಲಿ ಇರುತ್ತಾರೆ. ಭಗವಂತ ಆನಂದದ ಮೂಲ. ಸೊ ಯಾರು ಭಗವಂತನ ಜೊತೆ ಕನೆಕ್ಟ್ ಆಗಿರುತ್ತಾರೋ ಅವರು ಆನಂದವಾಗಿರುತ್ತಾರೆ. ಆನಂದ ಅಂದರೆ ಶಾಶ್ವತವಾದಂತಹ ಆನಂದ, ಎಟರ್ನಲ್ ಬ್ಲಿಸ್ ಅಂತ ಹೇಳ್ಬೋದು ಅದನ್ನು. ಸೊ ನಮ್ಮ ಹಿರಿಯ ಆಚಾರ್ಯರುಗಳಾಗಿರುವಂತಹ ಮಾಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಶ್ರೀಲ ಪ್ರಭುಪಾದರು ಮುಂತಾದವರೆಲ್ಲ ಈ ಆನಂದಮಯ ಕೋಶದಲ್ಲಿ ಇದ್ರು ಅಂತ ಹೇಳಲಾಗುತ್ತದೆ. ಯಾಕೆಂದರೆ ಅವರ ಸಂಬಂಧ ಭಗವಂತನ ಜೊತೆ ಈಗಾಗಲೇ ಸ್ಥಾಪಿತವಾಗಿತ್ತು, ಆದ್ದರಿಂದ ಅವರಿಗೆ ಈ ಪ್ರಪಂಚದ ಐಹಿಕ ಸುಖ ದುಃಖಗಳ ಬಗ್ಗೆ ಯಾವುದೇ ಒಂದು ಚಿಂತೆ ಇರಲಿಲ್ಲ, ಅದು ಅವರನ್ನು ಬಾಧಿಸುತ್ತಲೂ ಇರಲಿಲ್ಲ. ಅವರು ಇಲ್ಲಿ ಇದ್ದಾಗಲೇ ಮುಕ್ತಾತ್ಮರಾಗಿದ್ದರು. ಆದ್ದರಿಂದ ಈ ಪಂಚಕೋಶಗಳ ಒಂದು ಲೆವೆಲ್ನಲ್ಲಿ ನಮ್ಮ ಬೆಳವಣಿಗೆ ಆಗಬೇಕು. ಸೊ ನಾವು ಭಗವಂತನ ಜೊತೆ ಕನೆಕ್ಟ್ ಆದಾಗ ಮಾತ್ರ ನಿಜವಾಗ್ಲೂ ಮಾನವ ಜೀವನದ ಉದ್ದೇಶ ಈಡೇರಿದ ಹಾಗೆ ಆಗುತ್ತದೆ ಅನ್ನೋದನ್ನು ನಮ್ಮ ವೈದಿಕ ಸಾಹಿತ್ಯಗಳು ತಿಳಿಸುತ್ತವೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: ಕೇಳಲಿ ಕನಸು ನನ ಸದಾ ವೇಣು ಧ್ವನಿ, ವೇಣು ಧ್ವನಿ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

मा कश्चित् दुःखभाग् भवेत्। ॐ शान्तिः शान्तिः शान्तिः।

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:00

ಹದಿನೈದು ನಿಮಿಷಕ್ಕೆ ಕೆಯಲ್ಲಿ ಕೃಷಿ ಮಿತ್ರ ಕಾರ್ಯಕ್ರಮ 8:15 ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಕೆಎಸ್ ಸಂಗೊಳ್ಳಿ.
3: ಒಸಡು ಅಥವಾ ದಂತ ಮೂಲಭಾಗ ಅಥವಾ ಗಮ್ ಅಂತ ಏನು ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಇದು ಸಂಪೂರ್ಣ ಮುಖಭಾಗ ಅಥವಾ ಬಾಯಿಯೊಳಗಿರುವ ಏಳು ಭಾಗಗಳಲ್ಲಿ ಬಹುಮುಖ್ಯವಾದ ಒಂದು ಅಂಗ. ಇದರ ಪ್ರಮುಖ ಕಾರ್ಯಗಳು ಅಂದರೆ ಹಲ್ಲುಗಳನ್ನು ಗಟ್ಟಿಯಾಗಿ ಹಿಡಿದಿಡುವುದು, ಬೇಕಾದ ಪೋಷಕಾಂಶಗಳನ್ನು ಒದಗಿಸುವುದು ಮತ್ತು ಆಹಾರ ಸೇವನೆ ಹಾಗೂ ಆಹಾರವನ್ನು ಜಿಗಿಯುವುದಕ್ಕೆ ಸಹಾಯ ಮಾಡುವುದು. ಇದರ ಜೊತೆಗೆ ಹಲ್ಲಿನ ಜೊತೆಗೂಡಿ ಮುಖವು ಸೌಂದರ್ಯವಾಗಿ ಕಾಣಲು ಸಹಾಯಕಾರಿಯಾಗಿದೆ. ಇಂಥ ಒಂದು ಪ್ರಮುಖ ಅಂಗದ ಸಾಮಾನ್ಯ ರೋಗ ಅಂದರೆ ಒಸಡು ಸೋರುವುದು. ಇದರ ಲಕ್ಷಣಗಳೆಂದರೆ ಕೀವು, ರಕ್ತ ಮಿಶ್ರಿತ ಸ್ರಾವ, ಬಾಯಿಯ ದುರ್ವಾಸನೆ, ಆಹಾರ ಸೇವನೆಯಲ್ಲಿ ತೊಂದರೆ, ತೀವ್ರತರನಾದ ನೋವು ಇತ್ಯಾದಿ. ಇದರ ಜೊತೆಗೆ ಆಹಾರ ಸೇವಿಸಲು ಕಷ್ಟವಾಗುತ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ ಹಾಗೆ 15 ಒಸಡು ರೋಗಗಳ ಲಕ್ಷಣಗಳು ಇವುಗಳು ಆಗಿವೆ. ಈ ಎಲ್ಲ ಲಕ್ಷಣಗಳು ಕಂಡುಬಂದರೆ ಆಧುನಿಕ ಭಾಷೆಯಲ್ಲಿ ಜಿಂಜಿವೈಟಿಸ್ ಅಥವಾ ಹಲಿಯೋಟೋಸಿಸ್ ಅಥವಾ ಪಯೋರಿಯಾ ಅಲ್ವಿಯೋಲ್ಯಾರಿಸ್ ಅಂತಲೂ ನಾವು ಕರೆಯುತ್ತೇವೆ. ಇದರ ಒಂದು ಸಾಮಾನ್ಯ ಚಿಕಿತ್ಸೆ ಎಂದರೆ ಕೆಲವು ವಿಶಿಷ್ಟ ಔಷಧಿಗಳಿಂದ ಬಾಯಿ ಮುಕ್ಕಳಿಸುವುದು. ಉದಾಹರಣೆಗೆ ತ್ರಿಫಲ, ಎಷ್ಟಿಮದು, ಸೈಂಧವ, ಪಿಪ್ಪಲಿ, ಲೋದ್ರ, ಸರ್ಷಪ, ಇವುಗಳಿಂದ ತಯಾರಿಸಲ್ಪಟ್ಟ ವಿವಿಧ ಔಷಧಿಗಳ ಪ್ರಯೋಗ ದೋಷಾನುಸಾರ ಮಾಡಬೇಕು. ನಂತರ ನಮ್ಮ ಆಯುರ್ವೇದದಲ್ಲಿ ಹೇಳಿದ ಹಾಗೆ ವಿಶಿಷ್ಟ ಚಿಕಿತ್ಸಾ ಕ್ರಮ ಅಂದರೆ ಒಸಡಿಗೆ ವಿವಿಧ ಔಷಧಿಗಳು, ಉದಾಹರಣೆಗೆ ರಸಾಂಜನ, ಪಂಚಲವಣದಿಂದ ಲೇಪನ ಮಾಡುವುದು. ಒಸಡಿನ ಚಿಕಿತ್ಸೆಯಲ್ಲಿ ಸುಶ್ರುತ ಆಚಾರ್ಯರು ರಕ್ತ ಮೋಕ್ಷಣ ಅಂದರೆ ದೂಷಿತ ರಕ್ತವನ್ನು ಹೊರತೆಗೆಯುವುದನ್ನು ಹೇಳಿದ್ದಾರೆ. ಇದಕ್ಕಾಗಿ ಒಸಡಿಗೆ ಜಲೋಕ ಅಂದರೆ ವಿಷ ರಕ್ತವನ್ನು ಬಾಯಿಯ ಮೂಲಕ ಹೀರುವ ಒಂದು ಜೀವಿ, ಇದರ ಪ್ರಯೋಗ ಹೇಳಿದ್ದಾರೆ. ಇದರ ಜೊತೆಗೆ ಶ್ವೇತಮಂಜನ ಮುಂತಾದ ಔಷಧಿಗಳ ಮಿಶ್ರಣವನ್ನು ಒಸಡು ಮತ್ತು ಹಲ್ಲುಗಳ ಮೇಲೆ ನಿಧಾನವಾಗಿ ಉಜ್ಜುವುದನ್ನು ಹೇಳಿದ್ದಾರೆ. ಕೆಲವೊಂದು ಔಷಧಿ ಸಾಮಾನ್ಯವಾಗಿ ಸಪ್ತಾಮೃತ ಲೋಹ, ಆರೋಗ್ಯವರ್ಧಿನಿ ವಟಿ, ಚವನಪ್ರಾಶ ಅವಲೇಹ, ಹರಿದ್ರಾಕಾಂಡ ಬಾಯಿಯ ಮುಖಾಂತರ ಸೇವಿಸಲಬಹುದು. ಜೀವಸತ್ವ ಸಿ ಇರುವಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಸಾಮಾನ್ಯವಾಗಿ ಹುಳಿ ಇರುವಂತಹ ಹಣ್ಣುಗಳಲ್ಲಿ ಸಿ ಜೀವಸತ್ವ ಹೆಚ್ಚಾಗಿ ಕಂಡುಬರುತ್ತದೆ. ಆದ್ದರಿಂದ ಹೇರಳವಾಗಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಅತಿ ಉತ್ತಮ. ಇದರಲ್ಲಿ ಪಥ್ಯಕ್ರಮವು ಬಹುಮುಖ್ಯವಾದುದು. ಸಿಗರೇಟ್, ತಂಬಾಕು, ಅತಿಯಾದ ಖಾರ, ಬಿಸಿ ಪದಾರ್ಥಗಳ ಸೇವನೆ ತ್ಯಜಿಸಬೇಕು. ಸರಿಯಾಗಿ ನಿದ್ರೆ ಮಾಡಬೇಕು. ಋತುಗಳಿಗನುಸಾರವಾಗಿ ಬೇಕಾಗುವಂತಹ ಆಹಾರ ಕ್ರಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಒಸಡಿನ ರೋಗಗಳನ್ನು ತಡೆಗಟ್ಟಬಹುದಲ್ಲದೆ ಮನುಷ್ಯ ಸ್ವಾಸ್ಥ್ಯ ಜೀವಿಯಾಗಿ ಬದುಕಲು ಈ ಋತುಗಳಿಗನುಸಾರವಾಗಿ ಋತುಚರ್ಯೆ ಅತಿ ಅನುಕೂಲವಾಗಿದೆ.

0: ಇದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: ಕೆಎಲ್ಇ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलइ विश्वनाथ कत्ती दंत महाविद्यालय, केएलइ युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ಇಎನ್ಟಿ ಓಪಿಡಿ ಸಂಖ್ಯೆ 16. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ ಯುಎಸ್ಎ, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ, ಬೆಳಗಾವಿ ಕೆಎಲ್ಇ ಕಾಲೇಜ್ ಆಫ್ ಫಾರ್ಮಸಿ ಪ್ರಾಕ್ಟೀಸ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇವತ್ತಿನ ಚರ್ಚೆಗೆ ನನ್ನ ವಿಷಯ ಓವರ್ ದ ಕೌಂಟರ್ ಮೆಡಿಸಿನ್ ಅಥವಾ OTC ಮೆಡಿಸಿನ್ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲು ಬಯಸುತ್ತೇನೆ. ಮೊದಲನೇದಾಗಿ, ಓವರ್ ದ ಕೌಂಟರ್ ಮೆಡಿಸಿನ್ ಎಂದರೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಶಾಪ್ಗಳಲ್ಲಿ ನೇರವಾಗಿ ಖರೀದಿಸಬಹುದಾದ ಔಷಧಿಗಳಾಗಿವೆ. ಸೊ ಸಾಮಾನ್ಯವಾಗಿ ನಮಗೆ ತಲೆನೋವು, ಜ್ವರ, ಶೀತ, ಕೆಮ್ಮು, ಅಸಿಡಿಟಿ ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಾಗ ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ ಖರೀದಿ ಮಾಡುತ್ತೇವೆ. ಇವುಗಳನ್ನೇ ನಾವು OTC ಮೆಡಿಸಿನ್ ಎಂದು ಕರೆಯುತ್ತೇವೆ. ಸೊ ಈ ಮೆಡಿಸಿನ್ ನಮಗೆ ಸುಲಭವಾಗಿ ಸಿಗುತ್ತವೆ, ಬಟ್ ಆದರೆ ಸುಲಭವಾಗಿ ಸಿಗುವುದರಿಂದ ಅವುಗಳ ಸಂಪೂರ್ಣ ಸುರಕ್ಷಿತವಾಗಿದೆ ಎಂದು ಅರ್ಥವಲ್ಲ. ಇಂದಿನ ವಿಷಯದಲ್ಲಿ OTC ಬಗ್ಗೆ ಮಾತನಾಡಲು ಬಯಸುತ್ತಿರುವಾಗ ಇಂದಿನ ಮಾತಿನಲ್ಲಿ ನಾವು OTC ಮೆಡಿಸಿನ್ ಅಂದರೆ ಏನು, ಯಾವ ಸಂದರ್ಭದಲ್ಲಿ ಇವುಗಳನ್ನು ಬಳಸಬಹುದು, ಇವುಗಳ ಅಪಾಯಗಳು ಮತ್ತು ಇಂಟರಾಕ್ಷನ್ಗಳು ಏನು, ಮೆಡಿಸಿನ್ ಲೇಬಲ್ ಓದೋದು ಯಾಕೆ ಮುಖ್ಯವಾಗಿರುತ್ತದೆ, OTC ಮೆಡಿಸಿನ್ಗಳ ಲೇಬಲ್ಗಳು ಓದೋದು ಯಾಕೆ ಮುಖ್ಯವಾಗಿರುತ್ತದೆ, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೊದಲನೆಯದಾಗಿ OTC ಮೆಡಿಸಿನ್ ಅಂದರೆ ಏನು, ನಾನು ಈಗಾಗಲೇ ಹೇಳಿದ ಹಾಗೆ OTC ಮೆಡಿಸಿನ್ ಎಂದರೆ, ದಟ್ ಈಸ್ ಓವರ್ ದ ಕೌಂಟರ್ ಮೆಡಿಸಿನ್ ಎಂದರೆ, ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈಸಿಯಾಗಿ ಮೆಡಿಕಲ್ ಶಾಪ್ಗಳಲ್ಲಿ ನೇರವಾಗಿ ನಾವು ಖರೀದಿಸಬಹುದು, ಅದನ್ನು ನಾವು OTC ಮೆಡಿಸಿನ್ ಅಂತ ಹೇಳ್ತೇವೆ. ಕೆಲವು ಉದಾಹರಣೆಗಳ ನಾನು ಇಲ್ಲಿ ಕೊಡಲು ಇಚ್ಛಿಸುತ್ತೇನೆ. ಸೊ OTC ಮೆಡಿಸಿನ್ ಅಲ್ಲಿ ಪ್ಯಾರಾಸಿಟಮಾಲ್ ಜ್ವರ ಮತ್ತು ನೋವು ಕಡಿಮೆ ಮಾಡಲು, ಸೊ ಪ್ಯಾರಾಸಿಟಮಾಲ್ ಇದು ಒಂದು OTC ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಕಡೆ ಹೋಗದೇನೆ ನಾವು ಅದನ್ನ ಈಸಿಯಾಗಿ ಫಾರ್ಮಸಿಯಿಂದ ತೆಗೆದುಕೊಳ್ಳಬಹುದು. ಆಂಟಾಸಿಡ್ಸ್ ಅಸಿಡಿಟಿಗಾಗಿ, ಕೆಲವು ಅಲರ್ಜಿ ಮೆಡಿಸಿನ್ಸ್ ಕೆಮ್ಮಿಗಾಗಿ, ಇಲ್ಲ ಶೀತ ನೆಗಡಿ ಇದಕ್ಕೆ, ಓರಲ್ ಡಿಹೈಡ್ರೇಷನ್ ORS ಅಂತ ಹೇಳ್ತೇವೆ ನಾವು, ನಮಗೆ ಲೂಸ್ ಮೋಷನ್ಸ್ ಆದಾಗ, ಡಯರಿ ಆದಾಗ ORS, ಇವೆಲ್ಲ OTC ಮೆಡಿಸಿನ್ಸ್ ಅಂದರೆ ಬರುತ್ತೆ. ಈ ಮೆಡಿಸಿನ್ ಸರಿಯಾದ ರೀತಿಯಲ್ಲಿ ಬಳಸಿದರೆ ಸುರಕ್ಷಿತವಾಗಿರುತ್ತವೆ ಮತ್ತು ಉಪಯುಕ್ತವಾಗಿರುತ್ತವೆ. ಆದರೆ OTC ಮೆಡಿಸಿನ್ ಅಂದರೆ ರಿಸ್ಕ್ ಇಲ್ಲ ಅಂತ ಅದರ ಅರ್ಥ ಅಲ್ಲ. OTC ಮೆಡಿಸಿನ್ ಯಾವಾಗ ಬಳಸಬಹುದು ಅನ್ನುವುದು ಸಣ್ಣ ಮತ್ತು ತಾತ್ಕಾಲಿಕ ಆರೋಗ್ಯ ಸಮಸ್ಯೆಗಳು ನಿವಾರಣೆಗಾಗಿ ಉಪಯುಕ್ತವಾಗಿ ಬಳಸಬಹುದು. ಉದಾಹರಣೆಗಾಗಿ ಆಗಲೇ ಹೇಳಿದ ಹಾಗೆ ಸಾಮಾನ್ಯ ತಲೆನೋವು, ಸ್ವಲ್ಪ ಜ್ವರ ಇದ್ದರೆ, ಅಸಿಡಿಟಿ, ಅಲರ್ಜಿ ಲಕ್ಷಣಗಳು, ಶೀತ ಮತ್ತು ಕೆಮ್ಮು, ಇಂತಹ ಲಕ್ಷಣಗಳಿದ್ದರೆ OTC ಮೆಡಿಸಿನ್ಗಳು ಬಳಸಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್ ಸಲಹೆ ಅತ್ಯವಶ್ಯಕವಾಗಿರುತ್ತದೆ. ಸೊ ಎಂಥ ಸಮಯದಲ್ಲಿ ಡಾಕ್ಟರ್ ಸಲಹೆಗಳು ಅತ್ಯವಶ್ಯವಾಗಿರುತ್ತದೆ ಅಂದರೆ, ಲಕ್ಷಣ ಕೆಲವೊಂದು ಲಕ್ಷಣಗಳು ಹಲವಾರು ದಿನ ಮುಂದುವರೆದರೆ, ಯಾವುದೇ ಲಕ್ಷಣಗಳ ರೋಗ ಲಕ್ಷಣಗಳು ಹಲವಾರು ದಿನ ಮುಂದುವರೆದರೆ, ತೀವ್ರ ನೋವು ಇದ್ದರೆ, ಜ್ವರ ಅತಿಯಾಗಿ ಇದ್ದರೆ, ಉಸಿರಾಟದ ತೊಂದರೆ ಇದ್ದರೆ, ರಕ್ತಸ್ರಾವ ಕಂಡು ಬಂದರೆ, ಇಂತಹ ಸಮಯದಲ್ಲಿ ನಾವು OTC ಮೆಡಿಸಿನ್ ಯಾವಾಗಲೂ ಪ್ರಿಫರ್ ಮಾಡೋದಿಲ್ಲ. ವಿ ಹ್ಯಾವ್ ಟು ಅಂದರೆ ನಾವು ಡಾಕ್ಟರ್ ಸಲಹೆ ಪಡೆದೇ ನಾವು ಅವರ ಡಾಕ್ಟರ್ ಸಲಹೆ ಅತ್ಯವಶ್ಯವಾಗಿ ಇರುತ್ತದೆ. ಸೊ ಆಫ್ಟರ್ ಡಾಕ್ಟರ್ ಸಲಹೆ ಪಡೆದ ಮೇಲೆ ನಾವು ಮೆಡಿಸಿನ್ಗಳು ತಗೋಬಹುದು. ಸೊ ತಕ್ಷಣ ವೈದ್ಯರ ಸಲಹೆ ಪಡೆಯಬೇಕು. ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ OTC ಮೆಡಿಸಿನ್ ತಗೊಳ್ಳದೇನೆ ವೈದ್ಯರ ಸಲಹೆ ಪಡೆಯಬೇಕು. ಸೊ OTC ಮೆಡಿಸಿನ್ಸ್ ಗಂಭೀರ ರೋಗಗಳ ಚಿಕಿತ್ಸೆ ಮಾಡಲು ಅಲ್ಲ, ತಾತ್ಕಾಲಿಕ ನಿವಾರಣೆಗೆ ಮಾತ್ರ. ಯಾವುದೇ ಥರ ಸಿವಿಯರ್ ಅಂದರೆ ಬಹಳ ಗಂಭೀರವಾಗಿ ಯಾವುದೇ ರೋಗ ಲಕ್ಷಣಗಳಿದ್ದರೆ ಅದಕ್ಕೆ OTC ಮೆಡಿಸಿನ್ ಯೂಸ್ ಆಗುವುದಿಲ್ಲ. OTC ಮೆಡಿಸಿನ್ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಇವೆ. ಸೊ ಬಹಳ ಜನರು OTC ಮೆಡಿಸಿನ್ ಸುಲಭವಾಗಿ ಸಿಗುವುದೆಂದು, ಸಂಪೂರ್ಣ ಸುರಕ್ಷಿತ ಎಂದು ಬಹಳ ಜನ ಭಾವಿಸಿರುತ್ತಾರೆ. ಅದು ತಪ್ಪು. ಕೆಲವರು ಹೆಚ್ಚು ಡೋಸ್ ತೆಗೆದರೆ ಬೇಗ ಗುಣವಾಗುತ್ತೆ ಎಂದು, 2-3 ಮೆಡಿಸಿನ್ ಒಟ್ಟಿಗೆ ತೆಗೆದರೆ ಸಮಸ್ಯೆ ಇಲ್ಲ ಎನ್ನೋದು, ಹರ್ಬಲ್ ಪ್ರಾಡಕ್ಟ್ಸ್ ಆರ್ ಆಯುರ್ವೇದ ಜೊತೆ ಆಯುರ್ವೇದ ಪ್ರಾಡಕ್ಟ್ಸ್ ಇವುಗಳ ಜೊತೆ ಸುರಕ್ಷಿತವಾಗಿರಬಹುದು. ಸೊ ಈ ತರ ತಪ್ಪು ಕಲ್ಪನೆಗಳು ಬಹಳಷ್ಟು ಇದೆ OTC ಮೆಡಿಸಿನ್ ಬಗ್ಗೆ. ಇದು ಬಹಳ ಅಪಾಯಕಾರಿ. ಉದಾಹರಣೆಗೆ, ಹೆಚ್ಚು ಪ್ಯಾರಾಸಿಟಮಲ್ ತೆಗೆದರೆ ಲಿವರ್ಗೆ ಹಾನಿ ಆಗುತ್ತೆ. ಸೊ ಜ್ವರ ಜಾಸ್ತಿ ಐತೆ ಅಂತೇಳಿ ಇರೋ ಡೋಸ್ಗಿಂತ ನಾವು ಜಾಸ್ತಿ ಡೋಸ್ ಪ್ಯಾರಾಸಿಟಮಲ್ ತಗೊಂಡ್ರೆ ಲಿವರ್ಗೆ ಹಾನಿ ಆಗ್ಬೋದು. ಅದರಿಂದ ಮೆಡಿಸಿನ್ ಅನ್ನು ಯಾವಾಗಲೂ ಸುಚೇತನೆಯಿಂದ ಬಳಸಬೇಕು. ಸೊ ಇದು OTC ಮೆಡಿಸಿನ್ ತಪ್ಪು ಕಲ್ಪನೆಗಳು. ಹೇಳಿದಾಗೆ ಹೆಚ್ಚು ಡೋಸ್ ತೆಗೆದುಕೊಳ್ಳಬಾರದು, 2-3 ಮೆಡಿಸಿನ್ ಒಟ್ಟಿಗೆ ತಗೋಬಾರದು, ಸುಲಭವಾಗಿ ಫಾರ್ಮಸಿಯಲ್ಲಿ ಸಿಗುತ್ತೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಂತೇಳಿ 2-3 ಮೆಡಿಸಿನ್ ಒಟ್ಟಿಗೆ ತಗೋಬಾರದು. ಸೊ ಈ ಎಲ್ಲ ತಪ್ಪು ಕಲ್ಪನೆಗಳು ಜನರಲ್ಲಿ ಇರಬಾರದು. ದೆನ್ OTC ಮೆಡಿಸಿನ್ನ ಅಪಾಯಗಳು ಅಂದರೆ, OTC ಮೆಡಿಸಿನ್ ಎಲ್ಲರೂ ಈಸಿಯಾಗಿ ಸಿಗುತ್ತೆ ಅಂತೇಳಿ ಯಾವುದೇ ಥರ ಅಪಾಯಗಳು ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಫಾರ್ OTC ಮೆಡಿಸಿನ್ಗೂ ಬಹಳಷ್ಟು ಅಪಾಯಗಳಿವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅಡ್ಡ ಪರಿಣಾಮಗಳು ನಾವು ಏನ್ ಹೇಳ್ತೀವಿ. ಸೊ ಪ್ರತಿಯೊಂದು ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಉದಾಹರಣೆಗೆ ಕೆಲವು ಅಲರ್ಜಿ ಮೆಡಿಸಿನ್ಗೆ ನಿದ್ದೆ ಬಹಳ ಬರುತ್ತೆ. ಸೊ ನಿದ್ದೆ ಬಹಳ ಬಂದಾಗ ಕಾರ್ ಓಡಿಸೋದಾಗ್ಲಿ ಸ್ವಿಮ್ಮಿಂಗ್ ಮಾಡೋದಾಗ್ಲಿ ಇಂಥದ್ದು ಯಾವುದು ಮಾಡಬಾರದು. ಕೆಲವು ಪೇನ್ ಕಿಲ್ಲರ್ಸ್ ಹೊಟ್ಟೆ ಇರಿಟೇಷನ್ ಮಾಡುತ್ತೆ. ಸೊ ಅದಕ್ಕೆ ಕೆಲವು ಒಟಿಸಿ ಮೆಡಿಸಿನ್ ಅಲ್ಲಿ ಕೆಲವು ಪೇನ್ ಕಿಲ್ಲರ್ಸ್ ಏನ್ ತಗೋತಾರೆ ಅದಕ್ಕಿಂತ ಮೊದಲು ಅವರು ಪ್ರಿಕಾಷನ್ಸ್ ತಗೋಬೇಕು, ಸರಿಯಾಗಿ ಊಟ ಮಾಡಿ ಪೇನ್ ಕಿಲ್ಲರ್ಸ್ ತಗೊಳ್ಳೋದು. ಸೊ ಈ ತರ ಪ್ರಿಕಾಷನ್ಸ್ ತಗೋಬೇಕು. ಅದರಿಂದಾಗಿ ಅವ್ರ ಅಡ್ಡ ಪರಿಣಾಮಗಳನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಕೆಲವು ಮೆಡಿಸಿನ್ಸ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ ಉಂಟಾಗುತ್ತೆ. ಸೊ ಇಂತ ಸಮಯದಲ್ಲಿ ಅವರು ಪ್ರಿಕಾಷನ್ಸ್ ತಗೋಬೇಕು. ಒಟಿಸಿ ಮೆಡಿಸಿನ್ ತಗೊಳ್ಳೋಕ್ಕಿಂತ ಮುಂಚೆ ಪ್ರತಿ ವ್ಯಕ್ತಿಯ ದೇಹ ಮೆಡಿಸಿನ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕ್ರಿಯೆ ಕೊಡುತ್ತೆ. ಸೊ ಅದರಿಂದಾಗಿ ಒಂದ್ ಯಾವುದೇ ಒಟಿಸಿ ಮೆಡಿಸಿನ್ ಒಬ್ರು ತಗೊಂಡ್ರೆ ಇನ್ನೊಬ್ರು ಬೇರೆ ಬೇರೆ ಜನಗಳಲ್ಲಿ ಬೇರೆ ರೀತಿ ರಿಯಾಕ್ಷನ್ ಆಗ್ತಿರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಮೆಡಿಸಿನ್ ತಗೊಳ್ಳೋದು ಬೆಟರ್. ಓವರ್ ಯೂಸ್ ಮತ್ತು ಮಿಸ್ ಯೂಸ್, ಅತಿಯಾಗಿ ಬಳಸುವುದು ಅಥವಾ ತಪ್ಪಾಗಿ ಬಳಸುವುದು ಓವರ್ ಒಟಿಸಿ ಮೆಡಿಸಿನ್. ಕೆಲವರು ಒಟಿಸಿ ಮೆಡಿಸಿನ್ ಅನ್ನು ತುಂಬಾ ದಿನ ಬಳಸ್ತಾರೆ, ಅದು ತಪ್ಪು. ತುಂಬಾ ದಿನ ಬಳಸಬಾರದು. ಒಂದ್ ಎರಡ್ ಮೂರು ದಿವಸ ತಗೊಂಡು ರೋಗ ಲಕ್ಷಣಗಳು ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ನ ಮೀಟ್ ಆಗ್ಬೇಕು. ಉದಾಹರಣೆಗಾಗಿ ಪೇನ್ ಕಿಲ್ಲರ್ಸ್ ನ ಅತಿ ಬಳಕೆಯಿಂದ ಕಿಡ್ನಿ ಮತ್ತು ಹೊಟ್ಟೆಗೆ ಹಾನಿ. ಇದಕ್ಕೆ ಮುಂಚೆ ಹೇಳಿದಾಗೆ ಜಾಸ್ತಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡಬಾರದು. ನ್ಯಾಸಲ್ ಸ್ಪ್ರೇ ಕಂಜೆಷನ್ ಇದ್ದಾಗ, ಯೂಶ್ವಲಿ ಥಂಡಿ ಇಲ್ಲ ಮಳೆ ಟೈಮಲ್ಲಿ ಕಂಜೆಷನ್ ಆಗೋದು ಜಾಸ್ತಿ, ಆ ಟೈಮಲ್ಲಿ ನ್ಯಾಸಲ್ ಸ್ಪ್ರೇ ಎಲ್ಲ ಬಹಳಷ್ಟು ಬಳಕೆ ಮಾಡ್ತಾರೆ. ಸೊ ಅದರಿಂದ ಕಂಜೆಷನ್ ಜಾಸ್ತಿಯಾಗಿ ಉಸಿರಾಟ ತೊಂದರೆನೂ ಆಗ್ಬಹುದು. ಸೊ ಅದರಿಂದ ಒಟಿಸಿ ಮೆಡಿಸಿನ್ ಅತಿಯಾಗಿ ಬಳಸುವುದು ತಪ್ಪು, ಅದನ್ನ ತಪ್ಪಾಗಿ ಬಳಸುವುದು ರೆಕಮೆಂಡ್ ಮಾಡೋದಿಲ್ಲ. ಸೊ ಸೇಫ್ ಯೂಸ್ ಒಟಿಸಿ ಮೆಡಿಸಿನ್ ಮಾಡೋದಿದ್ರೆ ಬೆಟರ್ ಫಾರ್ಮಸಿ ಅಲ್ಲಿ ಕನ್ಸಲ್ಟ್ ಮಾಡಿ ಅದನ್ನ ಯಾವ ತರ ತಗೋಬೇಕು, ಎಷ್ಟು ದಿವಸ ತಗೋಬೇಕು ಕೇಳ್ಕೊಂಡ್ರೆ ಓವರ್ ಯೂಸ್ ಅಥವಾ ಮಿಸ್ ಯೂಸ್ ಮಾಡೋದನ್ನು ತಡೆಗಟ್ಟಬಹುದು ನಾವು. ಮತ್ತೆ ಹೆಚ್ಚು ಅಪಾಯಕ್ಕೆ ಸಿಲುಕುವ ಮತ್ತು ವಿಶೇಷ ರಕ್ಷಣೆ ಅಥವಾ ಕಾಳಜಿ ಅಗತ್ಯವಿರೋ ಜನರ ಗುಂಪು ಅಂದ್ರೆ ಮಕ್ಕಳಾಯ್ತು ಇಲ್ಲ ಗರ್ಭಿಣಿಯರು ಹಿರಿಯರು ಈ ತರ ಇಲ್ಲ ದೀರ್ಘಕಾಲಿಕ ರೋಗ ಲಕ್ಷಣ ಇರುತ್ತಲ್ಲ ಆ ತರ ಜನರಿಗೆ ಒಟಿಸಿ ಮೆಡಿಸಿನ್ ಯೂಶ್ವಲಿ ರೆಕಮೆಂಡ್ ಮಾಡೋದಿಲ್ಲ. ಮತ್ತೆ ಇನ್ನೊಂದು ಒಂದು ಡ್ರಗ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ನಾವು. ಡ್ರಗ್ ಇಂಟ್ರಾಕ್ಷನ್ಸ್ ಅಂದ್ರೆ ಒಂದೇ ಸಮಯದಲ್ಲಿ ಎರಡರಿಂದ ಜಾಸ್ತಿ ಮೆಡಿಸಿನ್ ನ ತಗೊಳ್ಳೋದು, ಅದು ಒಟಿಸಿ ಮೆಡಿಸಿನ್ ಆಗಿರ್ಬೋದು ಅಥವಾ ಇಲ್ಲ ಒಟಿಸಿ ಮೆಡಿಸಿನ್ ಜೊತೆ ಬೇರೆ ತರ ಮೆಡಿಸಿನ್ ಆಗಿರ್ಬೋದು, ಹರ್ಬಲ್ ಪ್ರಾಡಕ್ಟ್ಸ್ ಇಲ್ಲ ಆಯುರ್ವೇದ ಪ್ರಾಡಕ್ಟ್ಸ್. ಸೊ ಅಂತ ಸಮಯದಲ್ಲಿ ಏನಾಗುತ್ತೆ, ಒಟ್ಟಿಗೆ ಎರಡ್ ಮೂರು ಮೆಡಿಸಿನ್ ತಗೊಳ್ಳೋದ್ರಿಂದ ಇಂಟ್ರಾಕ್ಷನ್ ಆಗೋ ಸಾಧ್ಯತೆ ಬಹಳ ಇರುತ್ತೆ. ಸೊ ಯಾವಾಗ ಇಂಟ್ರಾಕ್ಷನ್ ಆಗುತ್ತೆ ಅವಾಗ ಅಡ್ಡ ಪರಿಣಾಮಗಳನ್ನು ಜಾಸ್ತಿ ಆಗೋ ಸಾಧ್ಯತೆ ಬಹಳಷ್ಟು ಇರುತ್ತೆ. ಉದಾಹರಣೆ ಪೇನ್ ಕಿಲ್ಲರ್ಸ್ ತಗೋತಿರ್ತಾರೆ. ಸೊ ಪೇನ್ ಕಿಲ್ಲರ್ಸ್ ಯಾವುದೇ ತರ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಇದ್ದವರು ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ತಗೋತಿರ್ತಾರೆ, ಲೈಕ್ ಆಸ್ಪ್ರಿನ್ ಅಂತದೆಲ್ಲ. ಸೊ ಅಂತವ್ರಿಗೆಲ್ಲ ಜಾಸ್ತಿ ಒಟ್ಟಿಗೆ ಎರಡೂ ಮೆಡಿಸಿನ್ ತಗೊಳ್ಳೋದ್ರಿಂದ ಅಡ್ಡ ಪರಿಣಾಮಗಳು ಅಂದ್ರೆ ರಕ್ತಸ್ರಾವ ಉಂಟಾಗೋದು ಈ ತರ ಕೆಲವೊಂದು ಉದಾಹರಣೆಗಳು ಬಹಳಷ್ಟು ಇದೆ. ಲೈಕ್ ಆಂಟಾಸಿಡ್ಸ್ ಕೆಲವು ಮೆಡಿಸಿನ್ ನ ಅಬ್ಸರ್ವ್ ಆಗೋದನ್ನು ಕಡಿಮೆ ಮಾಡೋದು, ಆಂಟಾಸಿಡ್ಸ್ ತಗೊಂಡಾಗ ಹಾಲ್ ಕುಡಿಯೋದು ಇಂಥದೆಲ್ಲ ಮಾಡಿದ್ರೆ ಅಂದ್ರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅಂತದೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಕೆಲವು ಕೋಲ್ಡ್ ಮೆಡಿಸಿನ್ಸ್ ಅಂದ್ರೆ ನೆಗಡಿ ಟೈಮಲ್ಲಿ ಏನ್ ಮೆಡಿಸಿನ್ಸ್ ತಗೋತಾರಲ್ಲ ನೆಗಡಿ ಟೈಮಲ್ಲಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಬಿ ಪಿನು ಹೆಚ್ಚಾಗುತ್ತೆ. ಸೊ ಅಂತ ಈ ತರದ್ದು ಲೈಕ್ ಡ್ರಗ್ ಇಂಟರಾಕ್ಷನ್ಸ್ ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಮೂರು ಮೆಡಿಸಿನ್ ತಗೊಳ್ಳೋದ್ರಿಂದ ಈ ತರ ಕೆಲವೊಂದು ಉದಾಹರಣೆಗಳ ಪ್ರಕಾರ ಬಹಳಷ್ಟು ಅಡ್ಡ ಪರಿಣಾಮಗಳು ಬೀರುತ್ತೆ. ಅಂಡ್ ಇನ್ನೊಂದು ಮುಖ್ಯವಾದದ್ದು ಮೆಡಿಸಿನ್ ಲೇಬಲ್ ಓದುವುದು ಯಾಕೆ ಮುಖ್ಯ. ಇವನ್ ಒಟಿಸಿ ಮೆಡಿಸಿನ್ ಲೇಬಲ್ ಓದೋದು ಬಹಳ ಜನರು ಓದೋದೇ ಇಲ್ಲ ಲೇಬಲ್, ಬಹಳ ಜನ ಲೇಬಲ್ ಓದೋದೇ ಮೆಡಿಸಿನ್ ಬಳಸ್ತಾರೆ. ಬಟ್ ಲೇಬಲ್ ಓದಿ ಅದರ ಲೇಬಲ್ ನಲ್ಲಿ ಅತ್ಯಂತ ಮುಖ್ಯವಾದ ಮಾಹಿತಿನೂ ಇರುತ್ತೆ. ಅವರು ಲೇಬಲ್ ಓದಿ ಆಮೇಲೆ ಅದನ್ನ ಬಳಸಿದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ. ಯಾಕಂದ್ರೆ ಯಾವಾಗ ಲೇಬಲ್ ಓದ್ತಾರೆ ಅವಾಗ ಅವರು ಅದರ ಔಷಧೀಯ ಘಟಕಾಂಶ ಅಂದ್ರೆ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಅದರಲ್ಲಿ ಏನಿದೆ ಯಾವ ಅಂಶ ಇದೆ ಅಂತ ತಿಳ್ಕೊಬಹುದು. ಇದು ಯಾಕೆ ಮುಖ್ಯ ಅಂದ್ರೆ ಆ ಅಂಶ ತಿಳ್ಕೊಂಡ್ರೆ ಒಂದೇ ಸಮಯದಲ್ಲಿ ಎರಡೂ ತರ ಮೆಡಿಸಿನ್ ತಗೊಳ್ಳೋದ್ರಿಂದ ಆ ಎರಡೂ ಮೆಡಿಸಿನ್ ಅಲ್ಲಿ ಒಂದೇ ಘಟಕಾಂಶ ಇದ್ರೆ ಅವ್ರು ಅದನ್ನ ತಡೆಗಟ್ಟಬಹುದು. ಇಲ್ಲಾಂದ್ರೆ ಏನಾಗುತ್ತೆ, ಆ ಎರಡೂ ಮೆಡಿಸಿನ್ ತಗೋಬೇಕಾದ್ರೆ ಆ ಘಟಕಾಂಶ ಅಂದ್ರೆ ಆಕ್ಟಿವ್ ಇಂಗ್ರೀಡಿಯಂಟ್ ಡಬಲ್ ಟೈಮ್ ಅಂದ್ರೆ ಡಬಲ್ ಡೋಸ್ ಆಗುತ್ತೆ. ಸೊ ಅದರಿಂದ ಅಡ್ಡ ಪರಿಣಾಮಗಳು ಬಹಳ ಆಗುತ್ತೆ. ಸೊ ಅವರು ಲೇಬಲ್ ಓದೋದ್ರಿಂದ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಅಥವಾ ಔಷಧಿಯ ಘಟಕಾಂಶ ತಿಳ್ಕೊಬಹುದು. ಇಲ್ಲ ವಾರ್ನಿಂಗ್ಸ್ ಅಥವಾ ಪ್ರಿಕಾಷನ್ಸ್ ಎಚ್ಚರಿಕೆ ಮತ್ತು ಮುಂಜಾಗ್ರತೆಗಳು ಅಂತ ಏನೇ ಇರ್ತೀವಿ ಅದು ಯೂಶ್ವಲಿ ಎಲ್ಲಾ ಮೆಡಿಸಿನ್ ಮೇಲೆ ಬರ್ದಿರ್ತಾರೆ, ಯಾವುದೇ ತರ ಎಚ್ಚರಿಕೆಗಳು ಅಥವಾ ಮುಂಜಾಗ್ರತೆಗಳು. ಸೊ ಅದು ಯಾವ ಜನರು ಮೆಡಿಸಿನ್ ಬಳಸಬಾರದು, ಯಾವ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದನ್ನೆಲ್ಲ ಲೇಬಲ್ ಮೇಲೆ ಬರ್ದಿರ್ತಾರೆ. ಸೊ ಯಾವಾಗ ಅವರು ಎಚ್ಚರಿಕೆಗಳು ಮುಂಜಾಗ್ರತೆಗಳು ಲೇಬಲ್ ಮೇಲೆ ಇರೋದು ಓದ್ತಾರೆ ಅವಾಗ ಅವರು ಅದನ್ನ ಬಹಳ ಸೇಫ್ ಆಗಿ ಯೂಸ್ ಮಾಡಬಹುದು. ಒಟಿಸಿ ಮೆಡಿಸಿನ್ ಅಥವಾ ಒಟಿಸಿ ಮೆಡಿಸಿನ್ ಜೊತೆ ಬೇರೆ ಮೆಡಿಸಿನ್ ಏನ್ ಯೂಸ್ ಮಾಡ್ತಿರ್ತಾರೆ ಅದನ್ನ ಸೇಫ್ ಆಗಿ ಯೂಸ್ ಮಾಡಬಹುದು. ಅಂಡ್ ಇನ್ನೊಂದು ಮುಖ್ಯವಾದದ್ದು ಎಕ್ಸ್ಪೈರಿ ಡೇಟ್. ಸೊ ಎಕ್ಸ್ಪೈರಿ ಡೇಟ್ ಎಲ್ಲರಿಗೂ ಗೊತ್ತಿರೋದೆ ಅವಧಿ ಮುಗಿಯೋ ದಿನಾಂಕ ಅಂತ ಹೇಳ್ತೀವಿ. ಇದರ ಅರ್ಥ ಅಂದ್ರೆ ಯಾವುದೇ ವಸ್ತು ಆಹಾರ ಪದಾರ್ಥ ಅಥವಾ ಔಷಧಿಯನ್ನು ಬಳಸಲು ಅಥವಾ ಸೇವಿಸಲು ನಿಗದಿಪಡಿಸಿದ ಒಂದು ದಿನ, ಆ ದಿನಾಂಕದ ನಂತರ ಆ ವಸ್ತು ಏನ್ ಬಳಸಿದ್ರೆ ಅದ್ರ ಪ್ರಯೋಜನ ಇರೋದಿಲ್ಲ, ಅಥವಾ ಅದರಿಂದನೂ ಕೆಲವೊಂದು ಏನು ಆರೋಗ್ಯದ ಮೇಲೆ ಹಾನಿಕರ ಆಗುತ್ತೆ. ಸೊ ಎಕ್ಸ್ಪೈರಿ ಡೇಟ್ ನೋಡೋದನ್ನು ತುಂಬಾ ಮುಖ್ಯ. ಸೊ ಅದು ಲೇಬಲ್ ಮೇಲೆ ಇರುತ್ತೆ. ಸೊ ಯಾವಾಗ ಈಸಿಯಾಗಿ ಫಾರ್ಮಸಿಯಲ್ಲಿ ಓ ಟಿ ಸಿ ಮೆಡಿಸಿನ್ ಸಿಗುತ್ತೆ ಅಂತೇಳಿ ಲೇಬಲ್ ಓದ್ದೇನೆ ಅದು ಸೇಫ್ ಆಗಿದೆ ಅಂತ ತಗೊಳ್ಳೋದಕ್ಕಿಂತ ಅದ್ರ ಮೇಲೆ ಲೇಬಲ್ ಅಲ್ಲಿ ಏನೇನ್ ಮೆನ್ಷನ್ ಮಾಡಿರ್ತಾರೆ ಅದನ್ನು ಓದಿ ಯಾವುದೇ ತರ ರಿಸ್ಕ್ ಆಗದೆ ಮುಂದೆ ಫ್ಯೂಚರ್ ರಿಸ್ಕ್ ಆಗದೆ ಅದನ್ನ ನಾವು ತಡೆಗಟ್ಟಬಹುದು ಲೇಬಲ್ ಓದೋದ್ರಿಂದ. ಲೇಬಲ್ ಮೇಲೆ ಏನೇ ಯಾವ್ದಾವ್ದು ಕಾಂಪೋನೆಂಟ್ಸ್ ಹಾಕಿರ್ತಾರೆ ಅದನ್ನು ಓದೋದ್ರಿಂದ ಅವರು ಅದನ್ನ ಮುಂಜಾಗ್ರತೆಯಾಗಿ ಕ್ರಮ ತಗೋಬಹುದು. ಇನ್ನೊಂದು ಇದರಲ್ಲಿ ಫಾರ್ಮಸಿಸ್ಟ್ ಅಂದ್ರೆ ಔಷಧಿಕಾರರ ಪಾತ್ರ ಏನು, ಆಸ್ ಎ ಫಾರ್ಮಸಿಸ್ಟ್ ಅವ್ರು ಯಾವ ತರ ಈ ತರ ಅಡ್ಡ ಪರಿಣಾಮಗಳಾಯ್ತು, ಬೇರೆ ಯಾವ್ದೇ ತರ ರಿಸ್ಕ್ ಓ ಟಿ ಸಿ ಮೆಡಿಸಿನ್ ಇಂದ ಆಗೋ ರಿಸ್ಕ್ಗಳು ಯಾವ್ದೇ ತರ ಆಯ್ತು ಅವ್ರು ಯಾವ ತರ ತಡೆಗಟ್ಟಬಹುದು ಆಸ್ ಎ ಫಾರ್ಮಸಿಸ್ಟ್. ಸೊ ಫಾರ್ಮಸಿಸ್ಟ್ ಅವರು ಸುಲಭವಾಗಿ ಸಿಗುವ ಆರೋಗ್ಯ ವೃತ್ತಿಯಲ್ಲಿರುವ ಒಬ್ಬ ಆರೋಗ್ಯ ವೃತ್ತಿಪರರು. ಸೊ ಓ ಟಿ ಸಿ ಮೆಡಿಸಿನ್ ಖರೀದಿ ಮಾಡುವ ಮುಂಚೆ ಫಾರ್ಮಸಿಸ್ಟ್ಗಳಿಗೆ ಯಾರು ಖರೀದಿ ಮಾಡ್ತಾರೆ ಅವ್ರು ಈ ಕೆಲವು ಪ್ರಶ್ನೆಗಳು ಕೇಳಲೇಬೇಕು. ಈ ಮೆಡಿಸಿನ್ ನನಗೆ ಸರಿಯಾಗಿದೆಯಾ, ಹೇಗೆ ತೆಗೆದುಕೋಬೇಕು, ಅದರ ಸೈಡ್ ಎಫೆಕ್ಟ್ಸ್ ಏನು, ನಾನು ತೆಗೆದುಕೊಳ್ಳುತ್ತಿರುವ ಬೇರೆ ಮೆಡಿಸಿನ್ ಜೊತೆ ಇಂಟ್ರಾಕ್ಷನ್ ಇದೆಯಾ. ಸೊ ಈ ತರ ಕೆಲವೊಂದು ಪ್ರಶ್ನೆಗಳು ಅವರನ್ನು ಕೇಳಿದ್ರೆ ಅವರು ಆ ಮೆಡಿಸಿನ್ ಇಂದ ಯಾವುದೇ ತರ ಆಗುವ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಯ್ತು, ಅದರಿಂದ ಆಗೋ ಯಾವುದೇ ತರ ಪ್ರಾಬ್ಲಮ್ ಆಯ್ತು, ಆಸ್ ಎ ಫಾರ್ಮಸಿಸ್ಟ್ ಅವರು ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇಫ್ ಅದು ಸೇಫ್ ಇತ್ತು ಅಂದ್ರೆ ಆ ಓ ಟಿ ಸಿ ಮೆಡಿಸಿನ್ ನೀವು ತಗೋಬಹುದು, ಸೇಫ್ ಇಲ್ಲ ಅಂದ್ರೆ ಆಸ್ ಎ ಫಾರ್ಮಸಿಸ್ಟ್ ಅವ್ರು ನಿಮ್ಗೆ ಅದನ್ನ ಸಜೆಸ್ಟ್ ಮಾಡ್ತಾರೆ ತಗೋಬೇಕೋ ಬೇಡೋ. ಸೊ ನೀವು ಯಾವ ತರ ಅವ್ರ ಜೊತೆ ರಿಯಾಕ್ಟ್ ಮಾಡ್ತೀರಿ, ಹೇಗೆ ತೆಗೆದುಕೋಬೇಕು, ಎಷ್ಟು ಸರಿ ತೆಗೆದುಕೊಳ್ಬೇಕು, ಯಾಕಂದ್ರೆ ಅಂದ್ರೆ ಡೋಸ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಒಂದು ದಿನಕ್ಕೆ ಎಷ್ಟು ಮಾತ್ರೆ ತಗೋಬೇಕು, ಓವರ್ ಡೋಸ್ ಆಗಬಾರ್ದು, ಅದು ಮಿಸ್ ಯೂಸ್ ಆಗಬಾರ್ದು. ಸೊ ಈ ತರ ಎಲ್ಲ ಅವ್ರಿಗೆ ಫಾರ್ಮಸಿಸ್ಟ್ಗಳಿಗೆ ಅಥವಾ ಮೆಡಿಕಲ್ ಸ್ಟೋರ್ ಅಲ್ಲಿ ಫಾರ್ಮಸಿಯಲ್ಲಿ ಅವ್ರನ್ನ ಕೇಳಿದ್ರೆ ಅವರು ಈ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಅವರು ಸರಿಯಾಗಿ ಉತ್ತರ ಕೊಡ್ತಾರೆ. ಸೊ ಇದರಿಂದಾಗಿ ನೀವು ಫ್ಯೂಚರ್ ಅಲ್ಲಿ ಆಗೋ ಯಾವ್ದೇ ತರ ರಿಸ್ಕ್ ಆಯ್ತು, ಮೆಡಿಸಿನ್ ಗಳಿಂದ ಆಗೋ ಯಾವ್ದೇ ತರ ಅಡ್ಡ ಪರಿಣಾಮಗಳಾಯ್ತು ತಡೆಗಟ್ಟಬಹುದು. ಸೊ ಇವತ್ತಿನ ಒಂದು ಓ ಟಿ ಸಿ ಮೆಡಿಸಿನ್ ಬಗ್ಗೆ ನಾ ಇದುವರೆಗೆ ಏನು ಹೇಳಿದೆ ಅದರಿಂದ ತಿಳಿದುಕೊಳ್ಳಬೇಕಾದ ಕೆಲವೊಂದು ಪ್ರಮುಖ ಮುಖ್ಯ ಅಂಶಗಳೇನೆಂದರೆ ಓ ಟಿ ಸಿ ಮೆಡಿಸಿನ್ಸ್ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ, ಇವು ಲಾಂಗ್ ಟರ್ಮ್ ಅಂದರೆ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಇವು ನಿರ್ವಹಣೆಗಾಗಿ ಉಪಯೋಗಿಸಬಹುದು. ಬಟ್ ಬಹಳ ದಿವಸದಿಂದ ಆರೋಗ್ಯದಿಂದ ಬಳಲುತ್ತಿದ್ದರೆ ಈ ಓ ಟಿ ಸಿ ಮೆಡಿಸಿನ್ಗಳು ಉಪಯೋಗ ಆಗೋದಿಲ್ಲ. ಸೂಚನೆಯಂತೆ ಮಾತ್ರ ಬಳಸಬೇಕು. ನಾ ಆಗಲೇ ಹೇಳಿದಾಗೆ ಈಗ ನಾರ್ಮಲ್ ಆಗಿ ಜ್ವರ ಬರುತ್ತೆ, ಜ್ವರ ಬಂದಾಗ ಎರಡು ದಿನ ಮೂರು ದಿನ ಅಷ್ಟೇ ಯೂಸ್ ಮಾಡಿ ಅವಾಗೂ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಓ ಟಿ ಸಿ ಮೆಡಿಸಿನ್ ಬಳಸಬಾರದು. ಸೈಡ್ ಎಫೆಕ್ಟ್ಸ್ ಮತ್ತು ಇಂಟ್ರಾಕ್ಷನ್ಸ್ ಇರಬಹುದು. ಸೊ ಅದಕ್ಕಾಗಿ ಫಾರ್ಮಸಿಸ್ಟ್ ಆಯ್ತು ಇಲ್ಲ ಅವ್ರಿಗೆ ಯಾವುದೇ ತರ ಅಡ್ಡ ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಸ್ಗಳು ಕಂಡು ಬಂದಲ್ಲಿ ಅವರು ಫಾರ್ಮಸಿಸ್ಟ್ಗೆ ಇಲ್ಲ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಬೇಕು. ಅಂಡ್ ರೆಕಮೆಂಡೆಡ್ ಡೋಸ್ ಮೀರಬಾರ್ದು, ಎಷ್ಟು ಡೋಸ್ ಇರುತ್ತೆ ಅಷ್ಟೇ ತಗೋಬೇಕು. ಯಾವಾಗಲೂ ಮೆಡಿಸಿನ್ ಲೇಬಲ್ ಓದಬೇಕು. ಆಗಲೇ ಹೇಳಿದಾಗೆ ಮೆಡಿಸಿನ್ ಲೇಬಲ್ ಮೇಲೆ ಯಾವ್ದಾದ್ರು ವಾರ್ನಿಂಗ್ ಆಯ್ತು, ಪ್ರಿಕಾಷನ್ಸ್ ಆಯ್ತು, ಸೈಡ್ ಎಫೆಕ್ಟ್ಸ್ ಆಯ್ತು, ಡೋಸ್ ಎಷ್ಟಿದೆ, ಎಲ್ಲ ಮೆಡಿಸಿನ್ ಲೇಬಲ್ ಮೇಲೆ ಎಲ್ಲವುದು ಇರುತ್ತೆ, ಅದನ್ನ ಓದೋದು ತುಂಬಾ ಉಪಯುಕ್ತ. ಮತ್ತೆ ಸಮಸ್ಯೆ ಮುಂದುವರಿದರೆ ಡಾಕ್ಟರ್ ಅಥವಾ ಫಾರ್ಮಸಿಸ್ಟ್ ಸಲಹೆ ಪಡೆಯಬೇಕು. ಇವತ್ತಿನ ಓ ಟಿ ಸಿ ಮೆಡಿಸಿನ್ನ ಸಮಾರೋಪ. ಓ ಟಿ ಸಿ ಮೆಡಿಸಿನ್ ನಮ್ಮ ಜೀವನವನ್ನು ಸುಲಭವಾಗಿಸುವುದಕ್ಕೆ ಮಾತ್ರ, ಆದರೆ ಅವುಗಳನ್ನು ಜವಾಬ್ದಾರಿಯತೆಯಲ್ಲಿ ರೀತಿಯಲ್ಲಿ ಬಳಸಿದರೆ ಮಾತ್ರ ಅವುಗಳ ಪೂರ್ಣ ಪ್ರಯೋಜನ ಸಿಗುತ್ತದೆ. ಸರಿಯಾದ ಮೆಡಿಸಿನ್ ಸರಿಯಾದ ಡೋಸ್ನಲ್ಲಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಬಳಸಿದರೆ ಉತ್ತಮ ಆರೋಗ್ಯ ಸಾಧ್ಯ. ಧನ್ಯವಾದಗಳು. ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ, ಮೆಡಿಸಿನ್ಸ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. ಇದು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯ ಬಸವನಕುಡುಚಿ ಬೆಳಗಾವಿ ಇವರ ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
2: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक आयव्हीएफ सुविधांसोबत सुसज्ज सेंटर ओपीडी साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष ओपीडी, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इनहाऊस पूर्ण वेळ सल्लागार असणार असणार आहे. तज्ज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, ओपीडी नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777 एक्सटेन्शन 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ದೇಶದಲ್ಲಿಯೇ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲೊಂದಾದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಇವರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ವೃತ್ತಿ ಮಾರ್ಗದರ್ಶನದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ವೇಣುಧ್ವನಿಯ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕುರಿತು ಕಿರುಮಾಹಿತಿ.
2: ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 1998 ಸ್ಥಾಪನೆಯಾದಂತಹ ಮೊದಲನೇ ತಾಂತ್ರಿಕ ವಿಶ್ವವಿದ್ಯಾನಿಲಯ. ತದನಂತರ ಈ ಮಾಡೆಲನ್ನು ಬೇರೆ ರಾಜ್ಯಗಳು ಕೂಡ ಅನುಕರಿಸಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ 230 ಇಂಜಿನಿಯರಿಂಗ್ ಕಾಲೇಜ್ಗಳು ಅಫಿಲಿಯೇಟ್ ಆಗಿದೆ. ಸುಮಾರು 400,000 ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಜೊತೆಗೆ

0: ಸಾಧನೆಗಳನ್ನು ಮಾಡಿದೆ. ವಿಶ್ವವಿದ್ಯಾಲಯ ಅನೇಕ ಅವಾರ್ಡ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗಳಿಸಿದೆ. ಇತ್ತೀಚೆಗಷ್ಟೇ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಎಕನಾಮಿಕ್ಸ್ ಟೈಮ್ಸ್ ಎಡುಟೆಕ್ ಅವಾರ್ಡ್ಸ್ ಹಾಗೂ ಎಕನಾಮಿಕ್ಸ್ ಟೈಮ್ಸ್ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಪಬ್ಲಿಕ್ ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ ಹೇಳಕ್ಕೆ ಬಯಸ್ತೀನಿ. ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅವಾರ್ಡನ್ನು ಪಡೆದಿದೆ. ಮತ್ತು ಇತ್ತೀಚೆಗೆ ಈ ವಿಶ್ವವಿದ್ಯಾಲಯ ತನ್ನದೇ ಆದ ಒಂದು ಸಾಧನೆಯಲ್ಲಿ ರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡಿದೆ. ಕಾರಣ, ಈ ವಿಶ್ವವಿದ್ಯಾಲಯ ಕಳೆದ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶವನ್ನು 10 ನಿಮಿಷದಲ್ಲಿ ನೀಡಿದೆ. 6ನೇ ಸೆಮಿಸ್ಟರ್ ಫಲಿತಾಂಶವನ್ನು 5 ನಿಮಿಷದಲ್ಲಿ, ಪರೀಕ್ಷೆ ಆದ ನಂತರ 5 ನಿಮಿಷದಲ್ಲಿ ನೀಡಿದೆ. 4ನೇ ಸೆಮಿಸ್ಟರ್ ಫಲಿತಾಂಶವನ್ನು ಕೇವಲ 5 ನಿಮಿಷದಲ್ಲಿ ನೀಡುವ ಮೂಲಕ ಈ ವಿಶ್ವವಿದ್ಯಾಲಯ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದೆ.
1: ಸರ್, ಈಗ ಕರಿಯರ್ ಬಗ್ಗೆ ಮಾತನಾಡಿದರೆ, ವಿದ್ಯಾರ್ಥಿಗಳ ಒಂದು ಕರಿಯರ್ ಚೂಸಿಂಗ್ ಸಂದರ್ಭದಲ್ಲಿ ಯಾವ ವಿಷಯದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅದರ ಬಗ್ಗೆ ಹೇಳಿ ಸರ್.
0: ವಿದ್ಯಾರ್ಥಿಗಳಲ್ಲಿ ಒಂದು ಕೊರತೆ ಇದೆ. ನನಗೆ ಕಂಡಂತೆ, ನಾನು ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲದೆ ಇರ್ಬೋದು, 1% ತಾಳ ಬುದ್ಧಿವಂತಿಕೆಯಿಂದ ಕೆರಿಯರನ್ನು ಚೂಸ್ ಮಾಡ್ತಾರೆ. ಅನೇಕ ರೂರಲ್ ಬ್ಯಾಕ್ಗ್ರೌಂಡ್ನ ವಿದ್ಯಾರ್ಥಿಗಳಿಗೆ ಯಾವ ಕೆರಿಯರನ್ನು ಚೂಸ್ ಮಾಡಬೇಕು ಅನ್ನೋ ಐಡಿಯಾ ಅವರಿಗೆ ಇರೋದಿಲ್ಲ. ಕೆಲವು ಸಲ ತಂದೆ ತಾಯಿಗಳ ಒತ್ತೆ ಆದ ಮೇಲೆ ಇಂಜಿನಿಯರಿಂಗ್ ಅನ್ನು ಚೂಸ್ ಮಾಡ್ತಾರೆ ಅಥವಾ ಇಂಜಿನಿಯರಿಂಗ್ ಹೋಗ್ತಾರೆ. ಆದರೆ ಆಸೆ ಮೆಡಿಕಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ತಾನು ಏನಾಗಬೇಕು, ತನ್ನ ಗುರಿ ಏನು, ತನ್ನ ಗುರಿ ಮಟ್ಟಲು ಯಾವ ಕೆರಿಯರನ್ನು ಚೂಸ್ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳು ಆಲೋಚಿಸುವುದು ಒಳ್ಳೆಯದು. ಅಲ್ಲಲ್ಲಿ ಕೆರಿಯರ್ ಗೈಡೆನ್ಸ್ಗಳ ಪತ್ರಿಕೆಗಳವರು ಅರೇಂಜ್ ಮಾಡ್ತಾ ಇರ್ತಾರೆ, ಮತ್ತೊಬ್ಬ ವಿಶ್ವವಿದ್ಯಾಲಯ ಅರೇಂಜ್ ಮಾಡ್ತಾ ಇದೆ ಅಂತ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಕೆರಿಯರನ್ನು ಯಾವ ರೀತಿ ಚೂಸ್ ಮಾಡೋದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ.
1: ಅಂಥ ಸಂದರ್ಭದಲ್ಲಿ ಸರ್, ಪರ್ಸನಲ್ ಪ್ಯಾಷನ್ ಮತ್ತು ಅವರ ಒಂದು ಪ್ರಾಕ್ಟಿಕಲ್ ಆದ ಹೈ ಪೇಯಿಂಗ್ ಜಾಬ್ಸ್ ಅಥವಾ ಪ್ರೊಫೆಷನ್, ಅದರ ಮಧ್ಯೆ ಬ್ಯಾಲೆನ್ಸ್ ಹೆಂಗೆ ಮಾಡೋದು ಕರಿಯರ್ ಚೂಸ್ ಮಾಡುವಾಗ?
0: ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪ್ಯಾಷನ್ ಇರಬೇಕು. ಪ್ಯಾಷನ್ ಇದ್ದು ಆ ಪ್ಯಾಷನ್ನು ನನಗೆ ಇವಾಗ ಟೀಚಿಂಗು, ಇಟ್ಸ್ ಎ ಪ್ಯಾಷನ್. ಒಂದು ವೇಳೆ ಅಲ್ಲಿ ನಿಮಗೆ ಸಂಬಳ ಕಮ್ಮಿ ಸಿಗ್ಬೋದು, ಆದರೆ ನೀವು ಕೆಲಸ ಮಾಡುವ ಜಾಗ, ಕೆಲಸ ಮಾಡುವಂಥ ವೃತ್ತಿ ನಿಮಗೆ ಸಂತೋಷವನ್ನು ತಂದುಕೊಡ್ತು. ಆ ಕಾರಣದಿಂದ ನೀವು ಪ್ಯಾಷನ್ ಇರುವಂಥ ಜಾಬನ್ನು ಚೂಸ್ ಮಾಡಬೇಕು. ಮತ್ತು ಇಡೀ ಹೈ ಪೇಯಿಂಗ್ ಜಾಬ್ಸು ಇವತ್ತು ಭಾಳ ಎಲ್ಲ ಕಡೆಯೂ ಹೈ ಪೇಯಿಂಗ್ ಸಿಗಲ್ಲ. ಒಂದು ವೇಳೆ ಹೈ ಪೇಯಿಂಗ್ ಕೊಟ್ಟರೆ ಆ ಸ್ಟ್ರೆಸ್ ಅನ್ನೋದನ್ನು ತಡ್ಕೋಬೇಕಾಗಿ. ಯಾವಾಗ ಪೇಮೆಂಟನ್ನು ಜಾಸ್ತಿ ಕೊಡ್ತಾರೆ ಅಂದರೆ ಕಂಪನಿ ಯಾವಾಗ ಹೆಚ್ಚು ಪೇ ಮಾಡುತ್ತೆ, ಹೆಚ್ಚು ಕೆಲಸವನ್ನು ಕೂಡ ನಿರೀಕ್ಷಿಸುತ್ತೆ. ಆದ್ದರಿಂದ ನೀವು ಯೋಚನೆ ಮಾಡಬೇಕು, ನನ್ನ ಶಕ್ತಿ ಎಷ್ಟರ ಮಟ್ಟಿಗೆ ಅದಕ್ಕೆ ಸಮಯ ಕೊಡ್ಬೋದು, ನನ್ನ ಜ್ಞಾನಾರ್ಜನೆ ಎಷ್ಟು, ಆ ಕಂಪನಿ ಎಕ್ಸ್ಪೆಕ್ಟ್ ಲೆವೆಲ್ ಮಾಡೋಲಿ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾಳ ಯೋಚನೆ ಮಾಡಿ ಪ್ಯಾಷನ್ ಇರೋ ಕಡೆ ಹೋಗೋದ ಅಥವಾ ಹೈ ಲೆವೆಲ್ ಪೇಯಿಂಗ್ ಇರೋದೋಗೋದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ರೊಫೆಷನಲ್ ಮೇಲೆ ನಿಂತಿರುತ್ತೆ, ವಿದ್ಯಾರ್ಥಿಗಳ ಮೇಲೆ ನಿಂತಿರುತ್ತೆ. ಹೈ ಪೇ ಬೇಕು ಅಂತ ಹೇಳಿದ್ರೆ ಅದರ ಒತ್ತಡವೇ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಪ್ಯಾಷನ್ ಜಾಬಲ್ಲಿ ಹೋಗುವಂಥದ್ದು ಫಾರ್ ಎಕ್ಸಾಂಪಲ್ ಟೀಚಿಂಗು, ಕೂಲ್ ಜಾಬ್ ಅಂತ ಹೇಳ್ತಾರೆ. ಸಾಫ್ಟ್ವೇರ್ ಒಂದು ಕಾಲಕ್ಕೆ ಸಾಫ್ಟ್ವೇರ್ ಜಾಬ್ ಅನ್ನೋದು ಭಾಳ ಒತ್ತಡದ ಜಾಬು. ಆದ್ದರಿಂದ ಅದು ಯಾವುದೇ ಒಬ್ಬ ಉದ್ಯೋಗಿ ಮೇಲೆ, ಉದ್ಯೋಗಿಯ ಸ್ವಂತ ಇಚ್ಛೆ ಮೇಲೆ ಹೈ ಪೇಯಿಂಗ್ ಜಾಬ್ಗೆ ಹೋಗ್ಬೇಕಾ ಅಥವಾ ಪ್ಯಾಷನ್ ಜಾಬ್ಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡಬೇಕು. ಆದರೆ ಹೈ ಪೇಯಿಂಗ್ ಜಾಬ್ಗೆ ಹೊರಟಾಗ ನಾನು ಅಲ್ಲಿ ಕೆಲಸಗಳನ್ನು ನಿರ್ವಹಿಸಲು ಸಾಮರ್ಥ್ಯನೇ ಇಲ್ಲವೇ ಎಂದು ಮೊದಲು ಅಸೆಸ್ ಮಾಡಿಕೊಂಡು ಆಮೇಲೆ ಹೈ ಪೇಯಿಂಗ್ ಜಾಬ್ಗೆ ಹೋಗ್ಬೇಕಾಗ್ತದೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬಳಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 9.4 FM KLE ಕನಸು ವಿಶೇಷ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ಅತಿಥಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಮಾನ್ಯ ಕುಲಪತಿಗಳು, ವೈಸ್ ಚಾನ್ಸಲರ್ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಡಾಕ್ಟರ್ ಸರ್, ಈಗ ಪಾಲಕರು ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಇಂಟ್ರೆಸ್ಟ್ ಒಂದು ಕಡೆ ಇರುತ್ತೆ,

0: ಪಾಲಕರ ಇಂಟ್ರೆಸ್ಟ್ ಒಂದು ಕಡೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ, ಏನು ಮಾಡಬೇಕು, ಯಾರನ್ನು ಆಯ್ಕೆ ಮಾಡ್ಕೋಬೇಕು?
1: ನೋಡಿ, ತಂದೆ ತಾಯಿಗಳು ಒಂದನ್ನು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳ ಆಸೆ ಒಂದಿರುತ್ತೆ, ಕರೆಕ್ಟು. ನನ್ನ ಮಗ ಇಂಜಿನಿಯರ್ ಆಗಬೇಕು ಅಥವಾ ನನ್ನ ಮಗ ಡಾಕ್ಟರ್ ಆಗಬೇಕು ಅನ್ನೋದು ಒಂದು ಇವತ್ತಿನ ಹೆಚ್ಚಿನ ತಂದೆ ತಾಯಿಗಳಲ್ಲಿ ಆಸೆ ಇರ್ತದೆ. ಆದರೆ ವಿದ್ಯಾರ್ಥಿಗಳು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ತಂದೆ ತಾಯಿಗಳು ಮಗ ಅಥವಾ ಮಗಳಿಗೆ ಬಿಡಬೇಕು. ಅವರ ಜೊತೆ ಆಲೋಚನೆ ಮಾಡಬೇಕು, ಡಿಸ್ಕಸ್ ಮಾಡಬೇಕು. ಅವರ ಏನು ಇಚ್ಛೆ ಅನ್ನೋದನ್ನು ತಂದೆ ತಾಯಿಗಳು ಮೊದಲು ತಿಳ್ಕೊಬೇಕು. ತಂದೆ ತಾಯಿಗಳು ಅವರ ಇಚ್ಛೆ ಏನು, ಅವರ ಇದೇನು ಅನ್ನೋದು ತಿಳ್ಕೊಳ್ಳದೆ ಹೋದರೆ ಒತ್ತಡಕ್ಕೆ ಯಾವುದೇ ವಿದ್ಯಾರ್ಥಿಗಳನ್ನು ಯಾವುದೇ ತಂದೆ ತಾಯಿಗಳು ಒತ್ತಾಯ ಮಾಡಿ ವಿದ್ಯೆ ಕಲಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಕ್ಸಾಂಪಲ್ಲು, ವಿದ್ಯಾರ್ಥಿಗೆ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇದ್ದರೆ ತಂದೆ ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಎಜಬೇಕು ಅಥವಾ ತಾಯಿಗೆ ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಒಂದು ಶೋಕಿ ಶುರುವಾಗಿದೆ. ನನ್ನ ಮಗ ಅಥವಾ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೇರಿಕಾದಲ್ಲಿದ್ದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ಶೋಕಿ ಅಂತ ಹೇಳಬಲ್ಲ, ಅದೊಂದು ಭಾಳ ಸ್ಟೈಲಿಶಲ್ಲಿ ಹೇಳ್ತಾರೆ. ಆದರೆ ನಿಜವಾಗಲೂ ಅದರ ಒತ್ತಡ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ ಅಂತಂದರೆ, ಎಷ್ಟೋ ಜನ ಇಷ್ಟವಿಲ್ಲದೆ ನಾನು ಒತ್ತಾಯಕ್ಕೆ ಸೇರಿದ್ದೀನಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ ವಿದ್ಯಾರ್ಥಿಗಳು. ಮತ್ತು ಅವರು ಡ್ರಾಪ್ ಔಟ್ ಆಗೋದಂಥದ್ದು, ಡಿಸ್ಕಂಟಿನ್ಯೂ ಆಗೋದು, ಇಂಥದ್ದೊಂದು 5-10% ನಾವು ನೋಡಿರ್ತೀವಿ. ಅದಕ್ಕೆ ಒತ್ತಾಯದ ವಿದ್ಯಾಭ್ಯಾಸ ಯಾವತ್ತೂ ಸೂಕ್ತ ಅಲ್ಲ. ತಂದೆ ತಾಯಿಗಳು ಆಲೋಚನೆ ಮಾಡಿ ಮಕ್ಕಳಿಗೆ ಸರಿಯಾದ ರೀತಿ ಯಾವ ಫೀಲ್ಡ್ ತಗೊಂಡ್ರೆ ಬುದ್ಧಿವಂತರಾದ್ರೆ, ಯಾವ ಫೀಲ್ಡ್ ತಗೊಂಡ್ರೆ ಅನುಕೂಲಗಳೇನು ಅನಾನುಕೂಲತೆಗಳೇನು, ಅಥವಾ ಒಂದು ವೇಳೆ ಅವ್ರಿಗಾಗದಿದ್ದರೆ ನಾನು ಹೇಳ್ದಂಗೆ ಈಗಾಗಲೇ ಹೇಳಿರೋ ಪ್ರಕಾರ ಆ ಕೆರಿಯರ್ ಗೈಡೆನ್ಸ್ ಆರ್ ಕೋರ್ಸ್ ಸೆಲೆಕ್ಷನ್ ಅನ್ನೋಂಥ ಒಂದು ಸಭೆಗಳು ಭಾಳಷ್ಟು ನಡೀತಾ ಇರುತ್ತೆ. ಅದಕ್ಕೆ ಕೌನ್ಸಿಲರ್ಸ್ಗಳಿರ್ತಾರೆ, ಕಾಲೇಜ್ನಲ್ಲಿ ಕೌನ್ಸಿಲರ್ಸ್ಗಳಿರ್ತಾರೆ. ಅಲ್ಲೋಗಿ ತಿಳ್ಕೊಂಡು ಮಕ್ಕಳಿಗೆ ಒಂದಷ್ಟು ಗೈಡೆನ್ಸನ್ನು ನೀಡುವಂಥ ಕೆಲಸಗಳನ್ನು ತಂದೆ ತಾಯಿಗಳು ಪೋಷಕರು ಮಾಡಬೇಕು. ಅದು ಬಿಟ್ಟು ಒತ್ತಾಯ ಮಾಡೋದಾದರೆ ಒತ್ತಾಯದಿಂದ ಆಗೋ ಯಾವ ಕೆಲಸನೂ ಆಗಲ್ಲ. ಅವನು ಅಥವಾ ಅವಳು ಒಂದು ವೇಳೆ ಡಿಸ್ಕಂಟಿನ್ಯೂ ಆಗಿ ಯಾವುದೇ ಗ್ರ್ಯಾಜುಯೇಷನನ್ನು ಮಾಡದೆ ಮನೆಯಲ್ಲಿ ಕೂರಬೇಕಾಗ್ತದೆ. ಇಂಥ ಅವಕಾಶಗಳಿಗೆ ತಂದೆ ತಾಯಿಗಳ ಅಂದರೆ ಪೋಷಕರು ಅವಕಾಶ ಮಾಡಿಕೊಡದೆ ವಿದ್ಯಾರ್ಥಿಗಳ ಮಗ ಅಥವಾ ಮಗಳ ಮನಸ್ಸಿನಲ್ಲಿ ಏನಿದೆ, ಏನನ್ನು ಹೆಚ್ಚ ಮಾಡ್ತಾರೆ, ಮಗನಿಗೆಲ್ಲೋ ಫ್ಯಾಷನ್ ಡಿಸೈನರ್ ಆಗಬೇಕು ಮಗಳಿಗೆ ಅಂತ ಇದ್ದರೆ, ತಂದೆ ತಾಯಿ ನೀನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗು ಅಂದರೆ, ನಾವು ನೋಡಿರೋ ಎಕ್ಸಾಂಪಲ್ ಸಾಕಷ್ಟಿದೆ. ಕಳೆದ 30 ವರ್ಷದ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕನಾಗಿ ಕುಲಪತಿಯಾಗಿ ಅನೇಕ ಇಂದ ಎಕ್ಸಾಂಪಲ್ಸ್ಗಳನ್ನ ನೋಡಿದ್ವಿ, ಮಕ್ಕಳ ಬಾಯಿಂದ ಕೇಳಿದ್ದೀವಿ ಕೌನ್ಸಿಲರ್ಸ್ ಆಗಿ. ನಾನು ಮೂವಿ ಮೇಕರ್ ಆಗಬೇಕು ಅಂತಿದ್ದೆ, ನಮ್ಮ ತಂದೆ ಒತ್ತಾಯಕ್ಕೆ ಬಂದಿದ್ದೀನಿ. ಅಥವಾ ನಾನು BSc ಏರೋಸ್ಪೇಸ್ ಮಾಡಬೇಕು ಅಂತಿದ್ದೆ, ನನ್ನನ್ನು ತಂದು ಎಲೆಕ್ಟ್ರಾನಿಕ್ಸ್ಗೆ ಹಾಕಿದ್ರು. ಯಾವ ಮಟ್ಟಕ್ಕೆ ವಿದ್ಯಾರ್ಥಿಗಳು ತಂದೆ ತಾಯಿಗಳು ನೋವನ್ನು ಅನುಭವಿಸ್ತಾರೆ ಅಂದರೆ, ಕಡೆಗೆ ಮೇಷ್ಟ್ರಗಳ ಬಳಿ ಬಂದು ಅವ್ರ ನೋವನ್ನು ತಿಳ್ಕೊತಾರೆ. ಏನಾಯಿತು ಗೊತ್ತಿಲ್ಲ, ನನ್ನ ಮಗ ಅವನ ಪ್ರಾಕ್ಟಿಕಲ್ ರೆಕಾರ್ಡ್ ವ್ಯಾಲ್ಯೂಯೇಷನ್ಗೂ ಇವ್ರು ತರ್ತಾರೆ, ಪ್ರಾಕ್ಟಿಕಲ್ ರೆಕಾರ್ಡ್ನ ಇವರು ಬರ್ಕೊಡುವಂಥ ಪರಿಸ್ಥಿತಿಗೆ ಹೋಗ್ತಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ, ಅವನಿಗೆ ಮನೆಯ ಮೊದಲ ಪಾಠ ಶಾಲೆ ಅನ್ನೋ ಹಂಗೆ ತಂದೆ ತಾಯಿಗಳಿಬ್ಬರೂ ಕೂತು ಸಮಾಲೋಚನೆ ನಡೆಸಿ ಅವನಿಗೆ ಯಾವ ರಂಗದಲ್ಲಿ ಇಷ್ಟ ಇದೆ, ಏನನ್ನು ಮಾಡಬೇಕು ಅಂತಾನೆ ಅದ, ಅಥವಾ ಅವಳು ಏನೋ ರಂಗದಲ್ಲಿ ಆಕೆ ವಿದ್ಯಾರ್ಥಿನಿ ಏನು ಮಾಡಬೇಕು ಅಂತಾರೆ, ಅದನ್ನು ಸಮಾಲೋಚನೆ ಮಾಡಿ ಕೋರ್ಸ್ಗೆ ಪ್ರೊಫೆಷನಲ್ ಕೋರ್ಸ್ಗೆ ಸೇರಿಸೋದು ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೀನಿ.
0: ಸರ್, ಎಲ್ಲ ರೀತಿಯಾದಂತಹ ಒಂದು ವಿದ್ಯಾರ್ಥಿಯ ಗೋಳು ತಮ್ಮ ಮೇಷ್ಟ್ರ ಕಡೆ ಬಂದು ಹಂಚ್ಕೋತಾರೆ ಅಂತ ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಎಷ್ಟು ಮುಖ್ಯ ಸರ್? ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಸಾಫ್ಟ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್? ಅಂದರೆ
1: ವಿದ್ಯಾರ್ಥಿಗಳಿಗೆ ಎಲ್ಲವೂ ಇದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜಲ್ಲಿ 15 ವಿದ್ಯಾರ್ಥಿಗಳು ಒಬ್ಬನಿಗೆ ಕೌನ್ಸಿಲರ್ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಕೌನ್ಸಿಲರ್ಗಳು ಪದೇ ಪದೇ ಆ 15 ಜನ ವಿದ್ಯಾರ್ಥಿಗಳನ್ನು ಪ್ರತಿಯೊಬ್ಬ ಟೀಚರು ಕರೆದು ಒಂದು ವೇಳೆ ತುಂಬ ಚೆನ್ನಾಗಿ ಓದೋದಾದರೆ ಮುಂದಕ್ಕಿನ್ನೂ ಚೆನ್ನಾಗಿ ಓದು ಅಂತ ಹೇಳ್ತಾರೆ, ಆವರೇಜ್ ಇದ್ದರೆ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತಾರೆ. ಅಥವಾ ವಿದ್ಯಾರ್ಥಿ ತೀರಾ ಪೂರ್ ಪರ್ಫಾರ್ಮೆನ್ಸ್ ಇದ್ದರೆ ತನ್ನ ಕೊರತೆ ಏನು, ತಾನು ಯಾಕೆ ಇದನ್ನು ಆಲೋಚನೆ ಮಾಡಿ ಹಲವಾರು ಸಜೆಷನ್ಸ್ಗಳನ್ನ ಕೊಡ್ತಾರೆ. ಅದಕ್ಕೆ ಕೌನ್ಸಿಲರ್ಸ್ ಅಂತೇಳಿ 15 ಜನಕ್ಕೊಬ್ಬರು ಟೀಚರ್ನ ಕೌನ್ಸಿಲರ್ ಆಗಬೇಕು ಅಂತೇಳಿ AICT ನಿಯಮಗಳಲ್ಲಿದೆ, ಮತ್ತು ವಿಶ್ವವಿದ್ಯಾಲಯದ ನಿಯಮಗಳಲ್ಲಿದೆ. ಅಂದರೆ ಕಮ್ಯುನಿಕೇಷನ್ ಮಸ್ಟ್ ಬಿ ದೇರ್ ವಿತ್ ದ ಟೀಚರ್ಸ್, ಪ್ರತಿಯೊಬ್ಬನೂ ಕಮ್ಯುನಿಕೇಷನ್ ಇಟ್ಕೋಬೇಕು. ಆ ಕಾರಣಕ್ಕಾಗಿ ಜಾಸ್ತಿ ಲೋಡನ್ನು ಕೊಡದೆ 15 ಜನಕ್ಕೊಬ್ಬರನ್ನ ಕೌನ್ಸಿಲರ್ಸ್ನ ಇಟ್ಟಿರುವಂತಹ ಕೆಲಸವೂ ಕೂಡ ಕಾಲೇಜುಗಳಲ್ಲಿ ನಡೆಯುತ್ತೆ.
0: ಸರ್, ಪ್ರತಿಯೊಂದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋ ಬ್ರಾಂಚಸ್ ಅದೇ ವರ್ಷದಲ್ಲಿ ಒಂದು ಬೂಮಿಂಗ್ ಬ್ರಾಂಚ್ ಅಂತ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಈಗ ಬಹಳ ಟ್ರೆಂಡಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಟ್, VTUನಲ್ಲಿ AI ಸಂಬಂಧಿತ ಯಾವೆಲ್ಲ ಕೋರ್ಸ್ಗಳು ಲಭ್ಯವಿದೆ?
1: ನಾನು ಒಂದು ಹೇಳೋಕ್ಕೆ ಬಯಸ್ತೀನಿ, ಇದನ್ನು ಪದೇ ಪದೇ ಹೇಳ್ತಿರ್ತೀವಿ, ಬ್ರಾಂಚ್ ಈಸ್ ಎನ್ ಇಮ್ಮೆಟೀರಿಯಲ್ ಫಾರ್ ಎನ್ ಇಂಜಿನಿಯರ್. ಕೋರ್ ಇಂಜಿನಿಯರಿಂಗ್ ಬ್ರಾಂಚು ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಇವನ್ನು ಕಲಿತ್ರೆ ಇಂಜಿನಿಯರು ಕೋರ್ ಇಂಜಿನಿಯರಿಂಗ್ ಬ್ರಾಂಚ್ ಕಲ್ತಂಥ ಯಾವ ವಿದ್ಯಾರ್ಥಿ ಕೂಡ ಬೇಕಾದ್ರೆ AI ಇಂಜಿನಿಯರ್ ಆಗ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೋದು, ಅಥವಾ ಡೇಟಾ ಸೈನ್ಸ್ ಇಂಜಿನಿಯರ್ ಆಗ್ಬೋದು. ವಿದ್ಯಾರ್ಥಿ ನಾನು ಇದೇ ಕೋರ್ಸನ್ನು ಮಾಡಿದ್ರೆ ಮಾತ್ರ ಇಂಜಿನಿಯರ್ ಆಗ್ತೀನಿ ಅಂತೇಳಿ ಅನೇಕ ವಿದ್ಯಾರ್ಥಿಗಳಲ್ಲಿ ಭಾವನೆಗಳಿರ್ತವೆ. ಅವನ ಕ್ಲಾಸ್ಮೇಟು ಕಂಪ್ಯೂಟರ್ ಸೈನ್ಸ್ ತೆಗೆದ್ರೆ ಎಲ್ಲರೂ ಹುಚ್ಚರಂತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇರ್ತಾರೆ. ನಾನು ಕಂಪ್ಯೂಟರ್ ಸೈನ್ಸನ್ನು ಇಂಜಿನಿಯರ್ ಆದರೆ ಮಾತ್ರ ನಾನು ಇಂಜಿನಿಯರ್ ಆಗೋಕ್ಕೆ ಸಾಧ್ಯ, ನಾನು ವೃತ್ತಿಯಲ್ಲಿ ತೊಡಕೊಳ್ಳೋಕ್ಕೆ ಸಾಧ್ಯ ಅಂತ. ಆದರೆ ನಿಜವಾಗ್ಲೂ ಅದಲ್ಲ. ನಾನು ಕೋರ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಇಂಜಿನಿಯರಿಂಗ್ ಮಾಡೋದಾದರೆ ಯಾವ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಬೇಕಾದ್ರೆ ಆಗ್ಬೋದು. ಇದನ್ನು ವಿತ್ ಎಕ್ಸಾಂಪಲ್ಸ್ ಕೊಡಬಲ್ಲೆ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೋದು ಅಂತ 100 ಎಕ್ಸಾಂಪಲ್ಗಳನ್ನು ನಾನು ಏನಕ್ಕೆ ಕೊಟ್ಟಿದ್ದೀನಿ, ನಾನು ನೆನೆಸ್ಕೋತೀನಿ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ, ರೂರಲ್ ಮಟ್ಟದ ಒಬ್ಬ ವಿದ್ಯಾರ್ಥಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇವತ್ತು ಕಂಪ್ಯೂಟರ್ ಸೈನ್ಸ್ ಅಂದರೆ ಪೈಥಾನ್ ಅಥವಾ ಜಾವಾ ಟೀಚ್ ಮಾಡೋದ್ರಲ್ಲಿ ಒಂದು ಸಣ್ಣದ ಬಿಸ್ನೆಸ್ ಶುರು ಮಾಡಿ ಇವತ್ತು 800 crore ಟರ್ನ್ ಓವರ್ ಟ್ರೈನಿಂಗ್ ಸೆಂಟರನ್ನು ನಡೆಸ್ತಾ ಇದ್ದಾನೆ. ಕ್ಯೂ ಸ್ಪೈಡರ್ ಅಂಡ್ ಜೆ ಸ್ಪೈಡರ್ ಅಂತೇಳಿ ಬೆಂಗಳೂರಲ್ಲಿ ಭಾಳ ದೊಡ್ಡ ಬೃಹದಾಕಾರವಾದ ಆತ ಮೆಕ್ಯಾನಿಕಲ್ ಇಂಜಿನಿಯರ್. ಯಾಕೆ ನನ್ನ ಸ್ಟೇಟ್ಮೆಂಟನ್ನು ನಾನೇ ಜಸ್ಟಿಫಿಕೇಶನ್ ಕೊಡಬೇಕು? ಅವರು ನೀವು ಒಂದು ಎಕ್ಸಾಂಪಲ್ ಹೇಳ್ತೀರಾ ಅಂತಿರ್ಬೋದು. ಅಂಥ 100 ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇರ್ತವೆ. ಆದರೆ ಹೈಯೆಸ್ಟ್ ರೀಚ್ ಆಗಿರುವಂಥ ಒಬ್ಬ ವಿದ್ಯಾರ್ಥಿ ಹೆಸರು ಹೇಳಿದೆ. ಆತ ಮಂಡ್ಯ PS ಕಾಲೇಜಲ್ಲಿ ಓದಿ ಮೆಕ್ಯಾನಿಕಲ್ ಓದಿ ಕಡೆಗೆ ಅವನ ಸಾಧನೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ನಡೆಯುತ್ತೆ. ಜಾವಾ ಲ್ಯಾಂಗ್ವೇಜ್ ಆರ್ ಪೈಥಾನ್ ಲ್ಯಾಂಗ್ವೇಜ್. ಸೊ ಇಂಥಷ್ಟು ಸಾಧನೆಗಳನ್ನು ಮಾಡ್ಬೋದು. ವಿದ್ಯಾರ್ಥಿಗಳಲ್ಲಿ ಏನಿರಬೇಕು ಅಂದರೆ ಅಟಾಚಲ, ನಾನು ಸಾಧನೆ ಮಾಡಲೇಬೇಕು ಅನ್ನೋದಿರಬೇಕು. ಯಾವ ಬ್ರಾಂಚು ನಿಮ್ಮ ಸಾಧನೆಗೆ ಪ್ರಿವೆಂಟ್ ಮಾಡಲ್ಲ? ಒಬ್ಬ ಏರೋಸ್ಪೇಸ್ ಇಂಜಿನಿಯರು ನಾಳೆ ಸ್ಪೇಸ್ ಇಂಜಿನಿಯರಿಂಗಲ್ಲಿ ಎಸ್ಟಾಬ್ಲಿಷ್ ಆಗ್ಬೋದು. ಅಂದರೆ ನಾನು ಇದೇ ಕೋರ್ಸು ಇದೇ ಕಾಲೇಜು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳ ಹುಚ್ಚುತನ. ಯಾವುದೇ ಕಾಲೇಜಿನಲ್ಲಿರಲಿ, ಯಾವುದೇ ಲೆವೆಲ್ ಆಫ್ ಕಾಲೇಜಲ್ಲಿರಲಿ, ವಿದ್ಯಾರ್ಥಿಗೆ ಒಂದಿರಬೇಕು. ನನ್ನ ಮುಂದೆ ಗುರಿಯನ್ನು ಫಿಕ್ಸ್ ಮಾಡ್ಕೋಬೇಕು. ಆ ಗುರಿ ಸಾಧಿಸಲು ಇವತ್ತು ನಾನು ಏನು ಮಾಡಬೇಕು ಅಂತ ಹೇಳಬೇಕು. ಕಾರಣ ಯಾವುದೇ ಕಾಲೇಜ್ ಯಾಕೆ ಇಂಪಾರ್ಟೆಂಟ್ ಇಲ್ಲ, ಕೋರ್ಸ್ ಯಾಕೆ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸಿದ್ರೆ, ಎಕ್ಸಾಂಪಲ್ಲು ಇವತ್ತು ವರ್ಲ್ಡ್ ಈಸ್ ವೆರಿ ಸ್ಮಾಲ್ ಪಾಕೆಟಲ್ಲಿದೆ, ಸ್ಮಾಲ್ ಮೊಬೈಲ್ ಫೋನಲ್ಲಿ ಇಡೀ ಪ್ರಪಂಚ ನಮ್ಮ ಕೈಲಿದೆ ಅಂತ ಹೇಳ್ಬೋದು. ಆ ಇಂಟರ್ನೆಟ್ ಇದ್ದು ಒಂದು ಮೊಬೈಲ್ ಇದ್ದರೆ, ಆ ಗೂಗಲ್ ಅನ್ನೋ ಇದರಲ್ಲಿ ಏನೆಲ್ಲ ಬೇಕು ನಿಮಗೆ, ಯಾವ ಇನ್ಫಾರ್ಮೇಷನ್ ಬೇಕು. ನಾನು ಎಲ್ಲೋದ್ರೂ ಹೇಳ್ತಿರ್ತೀನಿ, 50 ಹಿಂದೆ ನಾನು ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಥವಾ 45 ಕೆಳಗೆ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾಗ 18 1986 ಅಥವಾ 82 ನಾನು ಇಂಜಿನಿಯರಿಂಗ್ ಸೇರಿದಾಗ ನಮಗೆ ಕಂಪ್ಯೂಟರ್ ಅನ್ನೋದು ಗೊತ್ತಿರಲಿಲ್ಲ, ಕಂಪ್ಯೂಟರ್ ನೋಡಿರಲಿಲ್ಲ, ಕೀಬೋರ್ಡ್ ಅಂದ್ರೇನು ಅಂತ ಗೊತ್ತಿರಲಿಲ್ಲ, ಇಂಟರ್ನೆಟ್ ಅಂದ್ರೇನು ಅಂತ ನಮಗಿನ್ನೂ ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ನಾವು ಕ್ಲಾಸ್ ರೂಮ್ ಟೀಚಿಂಗನ್ನು ಅಷ್ಟೇ ಡಿಪೆಂಡ್ ಆಗಬೇಕಾಗಿತ್ತು. ಅವತ್ತು ಶಿಕ್ಷಕರು ಪಾಠ ಮಾಡಿದರೆ ಮಾತ್ರ ಕ್ಲಾಸಲ್ಲಿ ನಮಗೆ ಅವತ್ತು ಪಾಠ ಕೇಳ್ದಂಗೆ, ಅಥವಾ ಅವ್ರು ನೋಟ್ ಸಿಕ್ಕಿದ್ರೆ ಮಾತ್ರ ನಾವು ಪಾಠ ಓದ್ದಂಗೆ ಆಗ್ತೀವಿ. ಆದರೆ ಇವತ್ತು ಹಂಗಿಲ್ಲ. ಇವತ್ತು ಯಾವುದೇ ಟೀಚರು ಕ್ಲಾಸಲ್ಲಿ ನೋಟ್ಸ್ ಕೊಡ್ತೀನಿ ಅಂದರೆ ವಿದ್ಯಾರ್ಥಿಗಳು ಡಿಕ್ಟೇಷನ್ ತಗೊಳ್ಳೋಕ್ಕೆ ತಯಾರಿ ಇಲ್ಲ, ಟೀಚರು ಡಿಕ್ಟೇಷನ್ ಕೊಡಲ್ಲ. ಇವತ್ತು ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ ಒಂದು ಕೈಯಲ್ಲಿದ್ದರೆ ಬಹುಶಃ ಇಡೀ ಪ್ರಪಂಚವನ್ನು ವಿದ್ಯಾರ್ಥಿ ತಿಳ್ಕೊಬೋದು. ಅಥವಾ ಟೀಚರ್ ಏನಾದ್ರು ಅರ್ಥ ಆಗಲ್ಲ ಅಂತನ್ನು ಪದವನ್ನು ನೋಟ್ ಮಾಡ್ಕೊಂಬಂದು ಇಮ್ಮಿಡಿಯೇಟಾಗಿ ನೋಡ್ಬೋದು ಕ್ಲಾಸಿಂದ ಹೊರಗಡೆ ಬಂದಾಗ, ಅಥವಾ ಅಲ್ಲೇ ನೋಡ್ಬೋದು, ಅಲ್ಲೇ ಡೆಫಿನೇಷನ್ ಸಿಗುತ್ತೆ, ಅಲ್ಲೇ ಮೀನಿಂಗ್ಗಳು ಸಿಗುತ್ತೆ. ಇಂಥ ಒಂದು ಸೌಲಭ್ಯದ ಯುಗದಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಈ ಸೌಲಭ್ಯಗಳು ರೂರಲ್ ಅರ್ಬನ್ ಅಂತೇನಿಲ್ಲ, ರೂರಲ್ಲಿರೋ ವಿದ್ಯಾರ್ಥಿಗೂ ಸಿಗ್ತದೆ, ಅರ್ಬನ್ನಲ್ಲಿರೋ ವಿದ್ಯಾರ್ಥಿಗಳಿಗೂ ಸಿಗ್ತದೆ. ಇಂಟರ್ನೆಟ್ ಅನ್ನುವ ಏನು ರೆವಲ್ಯೂಷನ್ ಆಯಿತು, ಇಂಟರ್ನೆಟ್ ಅನ್ನೋದು ಮತ್ತು ಸ್ಮಾರ್ಟ್ಫೋನ್ ಅನ್ನೋದು, ಆ ರೆವಲ್ಯೂಷನಿಂದ ಎಂಟೈರ್ ಎಜುಕೇಷನ್ ಇವತ್ತು ಡಿಜಿಟಲೈಸ್ ಆಗಿದೆ. ಡಿಜಿಟಲ್ ಇನ್ಫಾರ್ಮೇಶನ್ನು ನಿಮ್ಮ ಹ್ಯಾಂಡಲ್ಲಿ ಕೈಯಲ್ಲಿ ಇರ್ತದೆ. ಆ ಕಾರಣದಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಕಲಿಯುವುದರಲ್ಲಿ ಯಾವುದೇ ಕೊರತೆ ಇಲ್ಲ, ಕಲಿಯುವ ಇಚ್ಛೆ ಅಷ್ಟೇ ಇರಬೇಕು. ಕಲಿಬೇಕು ಅಂತ ಹೇಳಿದ್ರೆ ಅನೇಕ ಸಾಧನೆಗಳನ್ನು ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇರೋದ್ರು ನಮ್ಮ ಕಣ್ಮುಂದೆ ಇದೆ.
0: ಸರ್, ಆ್ಯಡಿಂಗ್ ಟು ದಟ್, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ AI ಕುರಿತು ಯಾವೆಲ್ಲ ಕೋರ್ಸ್ಗಳು?
1: ನಾವು AI ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಕೋರ್ಸ್. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬಹಳ ದೊಡ್ಡ ಇದು. ಯಾವ ಕಂಪ್ಯೂಟರ್ ಸೈನ್ಸಲ್ಲಿ ಕೋಡಿಂಗ್ ಮಾಡಿ ಪ್ರೋಗ್ರಾಮ್ ಡೆವಲಪ್ ಮಾಡ್ತಿದ್ರು, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಇಟ್ಸ್ ಅ ಸಿಂಪಲ್ ಡೆಫಿನೇಷನ್. ಇವತ್ತು ಆ ಕೋಡಿಂಗನ್ನು ಪಿಕ್ ಮಾಡ್ತದೆ ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮ ಇಂಜಿನಿಯರ್ ಕೆಲಸ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ನ ಕೋಡ್ನ ಪಿಕ್ ಮಾಡಿ ಪ್ಲೇಸ್ ಮಾಡೋವಂಥದ್ದು, ಆದರೆ ಕೋಡನ್ನೇ ಡೆವಲಪ್ ಮಾಡಬೇಕಾಯಿತು. ಇವತ್ತು ಯಾವುದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಕೋಡಿಂಗ್ ಗೊತ್ತು ಅಂತಂದರೆ ಅವನಿಗೆ ಜಾಬ್ ಇಲ್ಲ. ಕೋಡಿಂಗ್ ಮಾಡೋದು ಗೊತ್ತು ಅಂತಂದರೆ, ಇವತ್ತು AI ಗೊತ್ತು ಅಂತಂದರೆ ಜಾಬ್ ಇಲ್ಲ. ಆದರೆ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಕಾಲೇಜ್ನಲ್ಲೂ ಇದೆ. ಇವತ್ತು ಯಾವ ಕಾಲೇಜಲ್ಲೂ AI ಇಲ್ಲದೆ ಇಲ್ಲ. ಈ ಸಲಿಯ ಟ್ರೆಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೇ. ಕಂಪ್ಯೂಟರ್ ಸೈನ್ಸ್ ಟ್ರೆಂಡ್ ಆಲ್ರೆಡಿ ಡೌನ್ ಆಗೋಯಿತು, 50% ಡೌನ್ ಆಗಿದೆ ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ ಇಯರು ಎಲ್ಲ ಕಾಲೇಜ್ನವರು ಮುಂದೆ AI ಅಂತ ತರ್ತಾರೆ. AI ಅಲ್ಲಿ ನಿಜವಾಗಲೂ ಜಾಬ್ ಇದೆ. AI ಅನ್ನು ಕಲಿಯುವ ಉತ್ಸಾಹ ಬೇಕು. AI ಒನ್ ಥಿಂಗ್ ಹೇಳಬಲ್ಲೆ, AI ಅನ್ನೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಾವೇ ಬಿಲ್ಡ್ ಮಾಡಿದ್ದು, ನಾವೇ ಇಂಜಿನಿಯರ್ಗಳು ಬಿಲ್ಡ್ ಮಾಡಿದಂಥ ಟೂಲ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ತಮಗೆಲ್ಲ ಗೊತ್ತಿರಲಿ, OpenAI ಅಂತ ಒಂದು ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಫಸ್ಟ್ ಬಿಲ್ಡ್ ಮಾಡಿದಂಥ ಅಮೇರಿಕನ್ ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AIನ ನಾವೆಷ್ಟು ಬಿಲ್ಡ್ ಮಾಡಿದ್ದೀವಿ ಅಂದರೆ, AI ಈಗ ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. AI ಈಗ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಯಾವ ಕಾರಣದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಅಂತ ಹೇಳಿದ್ರೆ, AI ಇಟ್ ವಿಲ್ ಬೀಟ್ ಹ್ಯೂಮನ್ ಬೀಯಿಂಗ್. ದೇರ್ ಈಸ್ ಒನ್ ಥಿಯರಿ ಸೇಸ್ ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಪರ್ಫಾರ್ಮ್ ಓನ್ಲಿ 20% ಆಫ್ ದಿ ವರ್ಕ್ ವಾಟ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಡೂ, ಬಟ್ ನಾಟ್ ಆಲ್ ದಿ 100% ಆಫ್ ದಿ ಜಾಬ್. ಆದರೆ ಎಲ್ಲೋ ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ವಿದ್ಯಾರ್ಥಿಗಳನ್ನು ಕಲಿಬೇಕು. ಕಾರಣ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಅಥವಾ ಹೆಲ್ತ್ ಕೇರ್ ಫೀಲ್ಡ್ ಇರ್ಬೋದು, ಇಂಜಿನಿಯರಿಂಗ್ ಫೀಲ್ಡ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ತೀವಿ. ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲೋನ್ ಕೆನಾಟ್ ಪಿಕ್ ಅಂಡ್ ಗಿವ್ ದ ಇನ್ಫಾರ್ಮೇಶನ್ ಟು ದ ಸ್ಟೂಡೆಂಟ್ಸ್. ಎಲ್ಲೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತದೆ ಅಂದರೆ, ನಮ್ಮ ಲೈಬ್ರರಿನಲ್ಲಿ ರ್ಯಾಕಲ್ಲಿ ಬುಕ್ ಇದೆ, ನಾವು ಹೋಗಿ ಪ್ರತಿ ರ್ಯಾಕಲ್ಲಿ ಹುಡುಕ್ಬೇಕು. ಆದರೆ ಆರ್ಟಿಫಿಷಿಯಲ್ ಟೂಲ್ನ ಉಪಯೋಗಿಸಿದಾಗ ನಾವು ಲೈಬ್ರರಿಯ ಏನು ಇಡೀ ಬುಕ್ಸ್ಗಳನ್ನು ಒಂದು ಕಂಪ್ಯೂಟ್ರಲ್ಲಿ ಸ್ಟೋರೇಜ್ ಮಾಡಿರ್ತೀವಿ, ಅಲ್ಲೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟೂಲ್ ಹಾಕಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬುಕ್ ಟೈಟಲ್ನ ಕೊಟ್ಟಾಗ ಎಲ್ಲಿ ಯಾವ ರ್ಯಾಕ್ನಲ್ಲಿ ಬುಕ್ ಇದೆ ಅಂತ ಹೇಳಿ ತಿಳಿಸ್ಕೊಡುತ್ತೆ. ಹಿಂದೇನೂ ಇತ್ತು ಮ್ಯಾನ್ಯುಯಲಲ್ಲಿ, ಆದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಬಟನ್ ಒತ್ತಿದ ತಕ್ಷಣ ಯಾವ ಇದರಲ್ಲಿ ಅಂತ, ಯಾವ ರ್ಯಾಕ್ನಲ್ಲಿ ಯಾವ ಬುಕ್ಕು ಟೈಟಲ್ ಆದಂಥ ಬುಕ್ಕನ್ನು ಹುಡುಕ್ಬೇಕು. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾರೆ. ನಿಮಗೆ ಯಾವುದೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಪ್ರಕಾರ ಕರೆಕ್ಟ್ ವರ್ಡ್ಸ್ನ ಯೂಸ್ ಮಾಡಬೇಕು. ಇವತ್ತು ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಕೆಯಲ್ಲಿ ಭಾಳ ಇಂಪಾರ್ಟೆನ್ಸ್ ಇದೆ. ಅದಕ್ಕೂ ಕೂಡ ಇವತ್ತು ಟ್ರೈನಿಂಗ್ಗಳು ಶುರುವಾಗಿದೆ ಮತ್ತು ಕ್ಲಾಸಸ್ ಶುರುವಾಗಿದೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ. ಮತ್ತು ಎಲ್ಲರೂ ನಾವು ನೀವು ಜನಸಾಮಾನ್ಯರು ಯಾರೇ ಇದ್ದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಟೂಲ್ಸ್ ವಿಲ್ ಬಿ ಡೆವಲಪ್ಡ್ ಬೈ ಆನ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಕಂಪನಿ ಲೈಕ್ ಓಪನ್ ಯಾಯ್. ಬಟ್ ದಟ್ ಹೌ ಟು ಯೂಸ್ ದ ಟೂಲ್ ದಟ್ ನೀಡ್ಸ್ ಟು ಬಿ ಎಜುಕೇಟೆಡ್ ಬೈ ಆರ್ಟಿಫಿಷಿಯಲ್ ಇಂಜಿನಿಯರ್ಸ್ ಟು ದಿ ಎವ್ರಿ ಹ್ಯೂಮನ್ ಕೈಂಡ್ ಇನ್ ಡಿಫರೆಂಟ್ ಫೀಲ್ಡ್ ಹೌ ಟು ಯೂಸ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್. There are so many tools that are being developed in the various fields. But adaranna explain madakke athwa adanna how to use anadakke nammalle idi deshavanna nenaskondaga 140 crore population antulla deshakke 106 artificial engineers beku. Artificial engineering kaltakshana naavu jobina korte kanutte ante enilla, but yenu skill ide adanna ಪ್ರೆಸೆಂಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಏನಿದ್ದಾರೆ ಅವರ ಸ್ಕಿಲ್ಲನ್ನು ಬೇರೆದಕ್ಕೆ ಚೇಂಜ್ ಮಾಡ್ಕೋಬೇಕು. ಅದಕ್ಕಾಗಿ ಇವತ್ತು ಸ್ಕಿಲ್ ಟ್ರೈನಿಂಗ್ ಅನ್ನು ಬೇಕಾಗಿದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವೈಸ್ ಚಾನ್ಸಲರ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯ ಮಾನ್ಯ ಕುಲಪತಿಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರಿ, ಈಗ ಎಮರ್ಜಿಂಗ್ ಕರಿಯರ್ ಫೀಲ್ಡ್ಸ್ ಯಾವೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸು, ರೊಬಾಟಿಕ್ಸ್ ಅಂಡ್ ಆಟೋಮೇಷನ್ನು, ರೋಬೋಟ್ಸ್, ರೋಬೋ ನೆಕ್ಸ್ಟ್ ಫ್ಯೂಚರ್ ಈಸ್ ರೋಬೋಟಿಕ್ಸ್, ರೋಬೋಗಳು ಎಷ್ಟು ಬೇಕಾದ್ರೆ ಡ್ರೋನ್ಸ್ ಇರ್ತವೆ. ನೀವು ಇತ್ತೀಚಿನ ವಾರಗಳಲ್ಲಿ ನೋಡಿರ್ಬೋದು ಸಾವಿರಾರು ಡ್ರೋನ್ಸ್ಗಳು ಲಾಸ್ ಆದವು. ಅಂದರೆ ಎಲ್ಲೋ ಒಂದು ಕಡೆ ಹ್ಯೂಮನ್ ಲೈಫ್ ಸೆಕ್ಯೂರ್ ಆಗ್ತದೆ, ಮೆಷಿನ್ ಲೈಫು ಡ್ಯಾಮೇಜ್ ಆದರೂ ವಿಚ್ ವಿ ಕ್ಯಾನ್ ರೀಬಿಲ್ಡ್ ಇಟ್ ಅಂತೇಳಿ ಇವತ್ತು ಡ್ರೋನ್ಗಳು, ರೋಬೋಗಳು, ಆಟೋಮೇಷನ್ ಅನ್ನು ರೊಬಾಟಿಕ್ಸ್ ಆಟೋಮೇಷನ್ ಅನ್ನೋದು ಅದೇ ರೋಬೋಗಳು ಮನುಷ್ಯನ ಕೆಲಸವನ್ನು ರೋಬೋಗಳು ರೀಪ್ಲೇಸ್ ಮಾಡ್ತದೆ. ಆದರೂ ಎಲ್ಲೋ ಒಂದು ಕಡೆ ರೋಬೋಸು ಫೇಲ್ಯೂರ್ ಆಗ್ತದೆ ಅನ್ನೋದು ನಮ್ಮ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಎಲ್ಲವೂ ಆಫ್ಟರ್ ಎ ಲಾಂಗ್ ಯೂಸೇಜ್ ವಿ ಕ್ಯಾನ್ ಮೇಕ್ ಎನ್ಶೂರ್ ದಟ್ ವೆದರ್ ರೋಬೋಟ್ಸ್ ವರ್ಕ್ ಆರ್ ಹ್ಯೂಮನ್ ಬೀಯಿಂಗ್ ಮೈಂಡ್ಸ್ ವರ್ಕ್.
0: ಸರ್, ಆಂಟರ್ಪ್ರಿನರ್ಶಿಪ್ ಬಗ್ಗೆ ತಮ್ಮ ಅಭಿಪ್ರಾಯ?
1: ನೋಡಿ, ಈ ದೇಶದಲ್ಲಿ ಒಂದು ಮಾಹಿತಿ ಇರಲಿ ವಿದ್ಯಾರ್ಥಿಗಳಿಗೆ, ಪ್ರತಿ ವರ್ಷ 20 lakh ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗಳು ಹೊರಗೆ ಬರ್ತಾರೆ. ಅಪ್ರಾಕ್ಸಿಮೇಟ್ಲಿ 2.5 lakh ಮಕ್ಕಳಿಗೆ ಉದ್ಯೋಗ ಸಿಗ್ಬೋದು. ಅದು ಮಲ್ಟಿ ನ್ಯಾಷನಲ್ ಕಂಪನಿ ಇರ್ಬೋದು ಅಥವಾ ಸರ್ಕಾರಿ ಉದ್ಯೋಗಗಳಿರ್ಬೋದು, ಯಾವುದಾದ್ರು ಸೇರಿ 2.5 lakh to 3 lakh ಜನಕ್ಕೆ ಕೆಲಸ ಸಿಗುತ್ತೆ. ಇನ್ನು 17 lakh ಅಥವಾ 15 lakh ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ತಾರೋ ಒಂದಷ್ಟು ಜನ. ಆದರೆ ಒಂದಂತೂ ಸತ್ಯ, ಸರ್ಕಾರ ಎಲ್ಲರಿಗೂ ಉದ್ಯೋಗವನ್ನು ಕೊಡಿಸುವ ಭರವಸೆ ಯಾರೂ ಸರ್ಕಾರವೂ ಕೊಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ಇವತ್ತು ಎಂಜಿನಿಯರ್ಸ್ಗಳು ಆಲೋಚನೆ ಮಾಡಬೇಕಾಗಿರೋದು, ದೇ ಮಸ್ಟ್ ಬಿಕಮ್ ಎ ಜಾಬ್ ಪ್ರೊವೈಡರ್ಸ್ ರಾದರ್ ದೆನ್ ದಿ ಜಾಬ್ ಸೀಕರ್ಸ್. ಉದ್ಯೋಗವನ್ನು ಕೊಡುವ ಎಂಜಿನಿಯರ್ಗಳಾಗ ಯಾವಾಗಬೇಕೇ ಹೊರತು ಉದ್ಯೋಗವನ್ನು ಸ್ವೀಕರಿಸುವ ಬೇಕೇ ಬೇಕು ಅನ್ನುವಂಥ ಎಂಜಿನಿಯರ್ಗಳು ಆಗಬಾರ್ದು. ಎಲ್ಲ ಇದನ್ನೆಲ್ಲ ಅರ್ಥಕೊಂಡು ಈಗಾಗಲೇ ದೇಶದಲ್ಲಿ ಆಂಟ್ರಪ್ರಿನರ್ಶಿಪ್ ಆಗಬೇಕು, ಆಂಟ್ರಪ್ರಿನರ್ಸ್ ಆಗಬೇಕು ಅಂತೇಳಿ ಕಳೆದ 10-15 ವರ್ಷದಿಂದ ಏನು ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ವೇರಿಯಸ್ ಹಂತದರಲ್ಲಿ ಇವತ್ತು ಸ್ಟಾರ್ಟಪ್ ಕಂಪ್ನಿಗಳನ್ನು ಎನ್ಕರೇಜ್ ಮಾಡೋದಕ್ಕೆ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಎಲಿವೇಟ್ ಅಂತ ಹೇಳ್ತಾರೆ, ಶಿ ಇನೋವೇಟ್ಸ್ ಅಂತ ಹೇಳ್ತಾರೆ, ಅನೇಕ ಇಂಥ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತಾ ಇದೆ ಟು ಕ್ರಿಯೇಟ್ ಆಂಟರ್ಪ್ರಿನರ್ಸ್ ಆಫ್ ದಿಸ್ ಕಂಟ್ರಿ ಆಸ್ ಟು ದ ವರ್ಲ್ಡ್.
0: ಸರ್, ಇಂಟರ್ನ್ಶಿಪ್ ಬಗ್ಗೆ ಮಾತನಾಡೋಣ. ಒಂದು ಕಾಲೇಜಿನಲ್ಲಿ ಇರೋ ಇಂಟರ್ನ್ಶಿಪ್ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ತಿಳಿಸಿ.
1: ಇವತ್ತು ಬರೀ ಇಂಟರ್ನ್ಶಿಪ್ ಅಲ್ಲ, ಸ್ಕಿಲ್ ಅನ್ನೋದು ಬಹಳ ಮುಖ್ಯ. ಇಂಜಿನಿಯರಿಂಗ್ ಕ್ಲಾಸ್ ರೂಮಲ್ಲಿ ಥಿಯರಿ ಕಲಿತರೆ ಸಾಲದು, ಆ ಕಲಿತಂಥ ಥಿಯರಿಯನ್ನು ಎಲ್ಲಿ ಅಪ್ಲೈ ಮಾಡ್ತೀನಿ ನಾನು ಅನ್ನೋದನ್ನು ಅಲ್ಲೇ ತಿಳ್ಕೊಬೇಕು. ದಟ್ ಈಸ್ ಕಾಲ್ಡ್ ಸ್ಕಿಲ್. ನಾನು ಇವತ್ತೇನು ಓದ್ದೆ, ಆಟೋಮೊಬೈಲ್ ಎಂಜಿನ್ ಬಗ್ಗೆ ಓದ್ತೀನಿ, ಆ ಎಂಜಿನನ್ನು ಅಲ್ಲೇ ನನ್ನ ಮಾಡಿ ಸ್ಕಿಲ್ಲು ಹೌದಾ, ಪರ್ಫಾರ್ಮೆನ್ಸ್ ಏನು ಏನು, 4-stroke ಅಂದ್ರೇನು, 2-stroke ಅಂದ್ರೇನು, ಹೌ ಇಟ್ ವರ್ಕ್ಸ್, ಥಿಯರಿ ಬೋರ್ಡ್ ಮೇಲೆ ಬರೀಬೋದು. ಆದರೆ ಅದನ್ನು ತಕ್ಷಣ ತಿಳ್ಕೊಳ್ಳೋದು, ಸ್ಕಿಲ್ ಲ್ಯಾಬಲ್ಲಿ ಹೋಗಿ ಅದ್ರ ಮೇಲೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡೋದು, ಅದನ್ನು ಡಿಸೈನ್ ಮಾಡೋದು, ಇವೆಲ್ಲದರ ಅವಶ್ಯಕತೆ ಇದೆ. ದಟ್ ಈಸ್ ಕಾಲ್ಡ್ ಸ್ಕಿಲ್ ಎಕ್ಸ್ಪೋಜರ್. ಇವತ್ತು ವಿದ್ಯಾರ್ಥಿಗಳಿಗೆ ನನ್ನ ಪ್ರಕಾರ 50% ಥಿಯರಿಯನ್ನು ಕಲಿತರೆ 50% ಸ್ಕಿಲ್ಲನ್ನು ಕಲಿಬೇಕು. ಅದಕ್ಕಾಗಿ ವಿಶ್ವವಿದ್ಯಾಲಯ 5 ಕ್ರೆಡಿಟನ್ನು ಸ್ಕಿಲ್ ಕೊಟ್ಟಿದೆ. ನಮ್ಮ ಏನು ರೆಗ್ಯುಲರ್ ಲ್ಯಾಬ್ ಜೊತೆ ಅಡಿಷನಲ್ ಸ್ಕಿಲ್ ಏನು ಬೇಕೋ ಅದನ್ನು 5 ಕ್ರೆಡಿಟ್ ಕಂಪಲ್ಸರಿ ಸ್ಕೋರ್ ಮಾಡಬೇಕು ಅಂತೇಳಿ ನಾವು ಸ್ಕಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ.
0: ಸ್ಕಿಲ್ ಅಂತ ತಾವು ತಮ್ಮ ಉತ್ತರದಲ್ಲಿ ಬಳಸಿದ್ರೆ, ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನರ ಕಡೆ ಡಿಗ್ರಿ ಇದ್ದೇ ಇರುತ್ತೆ. ಸ್ಕಿಲ್, ಹೌ ಟು ಡೆವಲಪ್ ಸ್ಕಿಲ್ ಸರ್?
1: ಸ್ಕಿಲ್ಲು ಲ್ಯಾಬ್ಗಳಲ್ಲಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳು. ಸೆಂಟರ್ ಆಫ್ ಎಕ್ಸಲೆನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ನಾವು ಎಕ್ಸಾಂಪಲ್ ಆಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ 12 ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಕಳೆದ 1 ವರ್ಷದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ರಿವರ್ಸ್ ಇಂಜಿನಿಯರಿಂಗ್ ಅನ್ನೋ ಒಂದು ಲ್ಯಾಬನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ನೀವು ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಂಡ್ರೆ ಆ ಪ್ರಾಡಕ್ಟ್ನ ರೀಡೆವಲಪ್ಮೆಂಟ್ ವಿತ್ ಬೆಟರ್ ಕ್ವಾಲಿಟೀಸ್ ಆ್ಯಂಡ್ ಬೆಟರ್. ಚೈನಾ 20 ವರ್ಷದ ಕೆಳಗಡೆ ಈ ಕೆಲಸವನ್ನು ಶುರು ಮಾಡಿ ಇವತ್ತು ಬೋಯಿಂಗ್ ಮತ್ತು ಏರ್ ಬಸ್ ವಿಮಾನವನ್ನು ಅದಕ್ಕಿಂತ ಬೆಟರ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅಂಥ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 2047 ಈ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸ್ಕಿಲ್ ಲ್ಯಾಬು ಎಸ್ಟಾಬ್ಲಿಷ್ ಆಗ್ತಿರುವಂಥ ಸ್ಕಿಲ್ ಲ್ಯಾಬ್ಗಳಲ್ಲಿ ಕೆಲಸ ಮಾಡಿ ದಿನದಲ್ಲೇ ನಾನು ಹೇಳ್ತಾ ಇರ್ತೀನಿ 24 ಗಂಟೆ ಅನ್ನೋದಿದೆ. ಆದರೆ ಕೇವಲ 6-8 ಗಂಟೆ ನಿಮ್ಮ ಅದರ್ ಆಕ್ಟಿವಿಟೀಸ್ಗೆ ಬಿಟ್ಟು ನಿನ್ನ ರಿಮೈನಿಂಗ್ 18 ಗಂಟೆ ಅಥವಾ 17 ಗಂಟೆ ನೀವು ಕೆಲಸ ಮಾಡಿದ್ರೆ ಮಾತ್ರ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಆ ಸಾಧನೆ ಯಾವುದು ಅಂದರೆ ನೀವು ಮಸ್ಟ್ ಗೆಟ್ ಎಕ್ಸ್ಪೋಸ್ ಮೋರ್ ಇನ್ ಮೋರ್ ಇನ್ ಸ್ಕಿಲ್ ಆಕ್ಟಿವಿಟೀಸ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದಕ್ಕಾಗಿ ಇಡೀ ದೇಶದಲ್ಲಿ ಇವತ್ತು ಆಕಥಾನ್ ನಡೀತಾ ಇದೆ. ಅಂದರೆ ಹುಡುಗನಿಗೆ ಸ್ಪಾಟಲ್ಲಿ ಪ್ರಾಬ್ಲಮ್ ಕೊಡೋದು 24 ಅವರ್ಸಲ್ಲಿ ಸಾಲ್ವ್ ಮಾಡಬೇಕು, ನಿದ್ದೆ ಮಾಡಿದೆ 24 ಅವರ್ಸಲ್ಲಿ ಸಾಲ್ವ್ ಮಾಡಬೇಕು ಅಥವಾ 48 ಅವರ್ಸಲ್ಲಿ ಸಾಲ್ವ್ ಮಾಡಬೇಕು ಅನ್ನೋ ಆಕಥಾನು. ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಇದು ಸೊಲ್ಯೂಷನ್, ಅಪ್ಲೈ ಡಿಸೈನ್ ಥಿಂಕಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತೇಳಿ ಅಪ್ಲೈ ಮಾಡಿ ಅದನ್ನು. ಅದಕ್ಕೆ ನಾವು ಫಸ್ಟ್ ಇಯರ್ನಲ್ಲಿ ಈಗ IDT ಇನೋವೇಷನ್ ಡಿಸೈನ್ ಥಿಂಕಿಂಗ್ ಅಂತ ಫಸ್ಟ್ ಸೆಮಿಸ್ಟ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ ಅಂತ IDP ಅಂತೇಳಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದೆಲ್ಲವೂ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕ್ಲಾಸ್ ರೂಮ್ನಲ್ಲಿ ಬರೋದಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತು ನನಗೆ ಇನ್ಫಾರ್ಮೇಶನ್ ನೆಟ್ಟಲ್ಲೇ ಇದೆ, ನಾನು ಯಾಕೆ ಕ್ಲಾಸ್ ರೂಮ್ ಬಂದು ಕುಂತ್ಕೋಬೇಕು ಅನ್ನೋದೊಂದು ಇದಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಕ್ಲಾಸ್ ರೂಮಲ್ಲಿ ಬಂದು ಕೂತ್ಕೊಳ್ಳೋದ್ರ ಜೊತೆಗೆ ಆ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ಕಿಲ್ ಲ್ಯಾಬಲ್ಲಿ ಅವನಿಗೆ ಕೈ ಕೆಲಸವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾವೇನು ಮಾಡಿದ್ದೀವಿ, IDT ಅಂದ್ರೇನು, ಇನೋವೇಷನ್ ಡಿಸೈನ್ ಥಿಂಕಿಂಗ್ ಅಂದರೆ ಅವನು ಯಾವುದಾದ್ರೂ ಒಂದು ಫೀಲ್ಡ್ಗೆ ಹೋಗಿ ಫೀಲ್ಡ್ನಲ್ಲಿ ಪ್ರಾಬ್ಲಮನ್ನು ಪಿಕ್ ಮಾಡಿ ಯಾವುದೋ ಒಂದು ರೈತರ ಫೀಲ್ಡ್ಗೆ ಹೋಗ್ತಾರೆ, ಅಗ್ರಿಕಲ್ಚರ್ ಫೀಲ್ಡ್ಗೆ. ಅಲ್ಲಿ ರೈತ ಯೂಸ್ ಮಾಡ್ತಿರೋ ಅಥವಾ ಕೈಯಲ್ಲಿ ಕೆಲಸ ಮಾಡ್ತಿರುವಾಗ ನನಗೆ ಈ ಸಮಸ್ಯೆ ಇದೆ, ಇದಕ್ಕೊಂದು ಯಂತ್ರ ಬಂದರೆ ಸರಿಗಿರುತ್ತೆ ಅಂತ ಹೇಳಿದ್ರೆ ಆ ಯಂತ್ರವನ್ನು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ತಂದು ಡಿಸೈನ್ ಥಿಂಕಿಂಗ್ ಕ್ರಿಟಿಕಲ್ ಥಿಂಕಿಂಗನ್ನು ಅಪ್ಲೈ ಮಾಡಿ ಡಿಸೈನ್ ಮಾಡಿದ್ರೆ ಆ ಪ್ರಾಡಕ್ಟು ಡಿಸೈನ್ ಆಗಿ ಪ್ರಾಡಕ್ಟಾಗಿ ಔಟ್ ಮಾಡಿದ್ರೆ ಆ ವಿದ್ಯಾರ್ಥಿ ಮಾಡುವಂಥ ಸಾಧನೆ ಅದು ದೊಡ್ಡ ಪ್ರಾಬ್ಲಮ್ ಆಗಿರಬೇಕಾಗಿಲ್ಲ. ಇವತ್ತು ಒಂದು ಲೋಕಲ್ ಏರಿಯಾ ಪ್ರಾಬ್ಲಮ್ಸ್ ಆಗಿದ್ದರೆ ಸಾಕು, ಲೋಕಲ್ ಏರಿಯಾದಲ್ಲಿ ಆ ರೈತನಿಗೊಬ್ಬನಿಗೆ ಸೊಲ್ಯೂಷನ್ ಕೊಟ್ಟರೆ ಸಾಕು ಅಂತ 100 ರೈತರು ಲೋಕಲ್ ಏರಿಯಾದಲ್ಲಿ ಇರ್ತಾರೆ. ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂಥ ಇದನ್ನು ಯೋಚನೆ ಮಾಡಿ ಎಲ್ಲರೂ. ನಾನು ಇದನ್ನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಎಲ್ಲರೂ ದೊಡ್ಡ ಕಂಪ್ನಿ ಓನರ್ಸ್ಗಳೇ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಂಜಿನಿಯರ್ ಆಗಿ ಸಣ್ಣ ಸಣ್ಣ ಸಮಸ್ಯೆಗಳು ಲೋಕಲಲ್ಲಿ ಏನಿದೆ ಅನ್ನೋದನ್ನು ಸ್ಟಡಿ ಮಾಡಿ ಒಂದೊಂದಕ್ಕೂ ಸೊಲ್ಯೂಷನ್ ಕೊಟ್ಟರೆ ಬಹುಶಃ ಅದೇ ಒಂದು ದೊಡ್ಡ ಇದಾಗುತ್ತೆ, ರೆವಲ್ಯೂಷನ್ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ.
0: ಸ್ನೇಹಿತರೆ, ಇದು ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಇವತ್ತಿನ ಕಾರ್ಯಕ್ರಮದ ಅತಿಥಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ಈಗ ತಾವು ಎಲ್ಲರೂ ಯೂನಿಕಾರ್ನ್ ಆಗಿ ಸ್ಟಾರ್ಟ್ಅಪ್ ಆಗಲಿಕ್ಕೆ ಆಗುದಿಲ್ಲ ಅಂತ ತಮ್ಮ ಉತ್ತರದಲ್ಲಿ ತಾವು ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಎವ್ರಿ ಆಂಟರ್ಪ್ರಿನರ್ ಫೇಸಸ್ ಫೇಲಿಯರ್, ಅವರು ಅವರ ಜೀವನದಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಎಷ್ಟು ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದ?
1: ನೋಡಿ, ನಾವು ಯಾವುದೇ ಇನೋವೇಷನ್ ಮಾಡೋದಾಗಲಿ ಅಥವಾ ಇನ್ಕ್ಯುಬೇಟರ್ ಆಗೋದ್ರಲ್ಲಿ ನಾವು ಮೆಂಟರ್ಶಿಪ್ ಭಾಳ ಮುಖ್ಯ. ನಾನು ಏನು ಮಾಡ್ತೀನಿ, ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಒಬ್ಬ ಮೆಂಟರ್ ಕೈ ಕೆಳಗಡೆ ಡಿಸ್ಕಸ್ ಮಾಡ್ಬೇಕು. ಮೆಂಟರ್ ಇಲ್ಲ 25 years ಆಫ್ ಎಕ್ಸ್ಪೀರಿಯನ್ಸ್, 30 years ಇರ್ತದೆ ಅವನು, ಅನೇಕ ಸಕ್ಸಸ್ ಫೇಲಿಯರ್ಗಳನ್ನ ನೋಡಿರ್ತಾನೆ. ಅಂತ ಒಬ್ಬ ಮೆಂಟರ್ನಿಂದ ಮೆಂಟರ್ಶಿಪ್ ಪಡೆದು ನಾನು ಮಾಡೋದೇನು, ನನ್ನ ಪ್ಲಾನ್ ಏನು ಎಲ್ಲ ಪೇಪರಲ್ಲಿ ಹಾಕಿ, ಇವತ್ತು ಅದಕ್ಕೆ ಅಂತ ಮೆಂಟರ್ಸ್ ಇದ್ದಾರೆ. ಯಾವುದೇ ಐಡಿಯಾವನ್ನು ತೊಗೊಂಡೋಗ ಐಡಿಯಾ ತಾನ್ ಲೆವೆಲ್ ಟು ದ ಪ್ರೊಡಕ್ಷನ್ ಲೆವೆಲ್, ಆ ಲೆವೆಲಲ್ಲಿ ಐಡಿಯಾ ತಾನ್ ಟು ಪ್ರೊಡಕ್ಷನ್ನು ಅನೇಕ ಮೆಂಟರ್ಶಿಪ್ ಆಗಬೇಕಾಗ್ತದೆ. ಯಾರೇ ಸ್ಟಾರ್ಟಪ್ ಆಗಲಿ ಆಂಟ್ರಪ್ರನರ್ ಆಗಬೇಕು ಅನ್ನೋದಾಗಲಿ, ಒಂದಂತೂ ಸತ್ಯ ಎಲ್ಲ ಸ್ಟಾರ್ಟಪ್ಗಳು ಸಕ್ಸಸ್ಸನ್ನೇ ಕಾಣಲ್ಲ. ದೇರ್ ಆರ್ ಎ ಸ್ಲೋಗನ್ ಸೇಸ್ ದಟ್ 5% ಆಫ್ ದಿ ಸ್ಟಾರ್ಟ್ಅಪ್ ಓನ್ಲಿ ಸಕ್ಸಸ್ಫುಲ್, ರಿಮೈನಿಂಗ್ 95% ಈಸ್ ಫೇಲ್ಯೂರ್ ಅಂತ ನಾವು ಅನೇಕ ಆರ್ಟಿಕಲ್ಗಳನ್ನ ಓದಿದ್ದೀವಿ. ಅಂದರೆ ಫೇಲ್ಯೂರ್ಗೆ ಯಾವ ಕಾರಣಗಳು ಏನಿರುತ್ತೆ ಅನ್ನೋಂಥ ಅನಲೈಸ್ ಇರಬೇಕು, ಅನಲೈಸೇಷನ್ ಇರಬೇಕು, ಮಾರ್ಕೆಟ್ ಅಸೆಸ್ಮೆಂಟ್ ಇರಬೇಕು. ಅಂದರೆ ನೀವೆಲ್ಲೋ ಒಬ್ಬ ಮೆಂಟರ್ ಹೋದಾಗ, ಒಂದು ನನಗೆ ಐಡಿಯಾ ಇದೆ ನಾನು ಈ ಪ್ರಾಡಕ್ಟ್ ಮಾಡಬೇಕು ಅಂತ ಹೋದರೆ ಅವನು ಹೇಳ್ತಾನೆ ಏನೆಲ್ಲ ಸರ್ವೆ ಆಗಬೇಕು, ಏನೆಲ್ಲ ಮಾಡಿರಬೇಕು, ಆ ಮೆಂಟರ್ ಹೇಳ್ತಾನೆ. ಆವಾಗ ನೀವು ಅದನ್ನೆಲ್ಲ ಅನಲೈಸ್ ಮಾಡಿ ಕ್ರಿಟಿಕಲ್ಲಾಗಿ ಥಿಂಕ್ ಮಾಡಿ ಮಾತ್ರ ಹೊರಬಂದರೆ ನೀವು ಸಕ್ಸಸ್ಸನ್ನು ಕಾಣಿ.
0: ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ VTU ಕೊಲಾಬ್ರೇಷನ್ಗಳ ಬಗ್ಗೆ ಮಾತನಾಡೋಣ. ಹೇಗೆ ಕೊಲಾಬ್ರೇಟ್ ಮಾಡುತ್ತೆ ಇಂಡಸ್ಟ್ರಿ ರಿಸರ್ಚ್ ಆರ್ಗನೈಸೇಷನ್ ಜೊತೆ, ಅದ್ರ ಬಗ್ಗೆ ಸರ್?
1: ನಾವು ನೋಡಿ, ಈಗ ಹುಡುಗರಿಗೆ ಇಂಟರ್ನ್ಶಿಪ್ಪನ್ನು ವರ್ಡ್ ಉಪಯೋಗಿಸಿದ್ವಿ. ಹಿಂದೆ ಇಂಟರ್ನ್ಶಿಪ್ ಅನ್ನೋದಿತ್ತು, ಬಟ್ ಕಂಪ್ನಿಗಳು ಒಂದನ್ನು ಒಂದೇ ಪ್ಲಾಟ್ಫಾರಮಲ್ಲಿ ತಂದಿರಲಿಲ್ಲ. ಈ ಬಾರಿ ನಾವು 2000 ಕಂಪ್ನಿಗಳನ್ನು ಒಂದೇ ಪ್ಲಾಟ್ಫಾರಮಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ. ವಿದ್ಯಾರ್ಥಿಗಳು ಎಲ್ಲೇ ಕೂತು ಕಂಪನಿಗಳನ್ನು ಚೂಸ್ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅನ್ನೋದಿರಲ್ಲ. ಆ ಕಾರಣದಿಂದ ಇವತ್ತು ನಾವು ಇಂಟರ್ನ್ಶಿಪ್ ಪ್ಲಾಟ್ಫಾರಮನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈಗಾಗಲೇ ಕಳೆದ ವರ್ಷ ಒಂದು ಬ್ಯಾಚು 8th semester ವಿದ್ಯಾರ್ಥಿ 83,000 ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಪನ್ನು ಮಾಡಿದ್ದಾರೆ. ಸಿಂಗಲ್ ಪ್ಲಾಟ್ಫಾರಮಲ್ಲಿ ಕಂಪ್ನಿಗಳನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಕೆಲವು ಆನ್ಲೈನ್ ಇದೆ, ಕೆಲವು ಆಫ್ಲೈನ್ ಇದೆ. ಆಫ್ಲೈನ್ಗೆ ಹೋಗಿ ಕೂಡ, ಅಂದರೆ ಕಂಪ್ನಿಗಳು ಹೋಗಿ ಮಾಡೋ ಅಂಥದ್ದು, ಕೆಲವು ಕಂಪ್ನಿಗಳು ಆನ್ಲೈನಲ್ಲಿ ಟ್ರೈನಿಂಗ್ ಕೊಟ್ಟಿದೆ. ಈಗ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಈಗ ನಾವು ಗೂಗಲ್ ಜೊತೆ ಮೊನ್ನೆ ಒಡಂಬಡಿಕೆ ಮಾಡಿಕೊಡ್ವಿ ಇಂಟರ್ನ್ಶಿಪ್ಗೋಸ್ಕರ. 25,000 ವಿದ್ಯಾರ್ಥಿಗಳಿಗೆ AI-ನಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗನ್ನು ಕೊಟ್ಕೊಂಡಿದ್ದಾರೆ AI-ನವರು. ಮತ್ತು ಹುಡುಗರಿಗೆ ನಾವು 350 rupees ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೂ AI ಕಂಟೆಂಟನ್ನು ಕೊಡಿಸಿದ್ದೀವಿ. AI ಕಂಟೆಂಟನ್ನು ಒಬ್ಬ ವಿದ್ಯಾರ್ಥಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಇಂಡಿವಿಜುವಲಾಗಿ ಪರ್ಚೇಸ್ ಮಾಡಿದ್ರೆ 20,000 rupees ಇಡೀ AI ಗೂಗಲ್ AI ಕಂಟೆಂಟು. ಆದರೆ ನಾವು 350 rupees ಒಂದು ಕಾಫಿ ಸ್ಟಾರ್ ಹೋಟೆಲ್ನ ಕಾಫಿ ಬೆಲೆ ಇಲ್ಲ ಅಂತ ನಾನು ಭಾಷಣದಲ್ಲಿ ಹೇಳಿದ್ದೀನಿ. 350 rupees ಇವತ್ತು ಒಂದು ಕಾಫಿ ಬೆಲೆ ಸ್ಟಾರ್ ಹೋಟ್ಲಲ್ಲಿ. ನಾನು ಈ ಕಾರ್ಯಕ್ರಮವನ್ನು ಇವೊಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟ್ಲಲ್ಲಿ ಮಾಡಿದೆ. ನಾನು ಹೇಳಿದೆ ಈ ಹೋಟ್ಲಲ್ಲಿ ಕಾಫಿ ಬೆಲೆ 280 rupees. ಅಂದರೆ ನಾವು ಸೈನ್ ಮಾಡಿದಾಗ ಗೂಗಲ್ ಅವ್ರ ಜೊತೆ ಕೇವಲ 350 rupees ಇದು ಇಡೀ ಇಂಡಿಯಾದಲ್ಲಿ No. 1 ಯೂನಿವರ್ಸಿಟಿ ಇನ್ ದ ಕಂಟ್ರಿ ಟು ಸೈನ್ ಎನ್ MOU ವಿತ್ ಗೂಗಲ್. ಗೂಗಲ್ ಅವರು ಕೂಡ ಈಗ ನೋಟಿಫೈ ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಈಗಾಗಲೇ ನಮ್ಮದು ಪತ್ರಿಕೆಗಳಲ್ಲಿ ಬಂತು. ಗೂಗಲ್ ಅವರು ಕೂಡ ಅವರದೇ ಆದ ಸೋರ್ಸಲ್ಲಿ ಇವತ್ತು ದೇ ವಾಂಟ್ ಟು ಮೆನ್ಷನ್ ದಟ್ VTU ಇಸ್ ದ ಫಸ್ಟ್ ಯೂನಿವರ್ಸಿಟಿ ಇನ್ ದ ಕಂಟ್ರಿ ಟು ಸೈನ್ ಎನ್ MOU ವಿತ್ ಗೂಗಲ್ ಅನ್ನೋದು ಗೊತ್ತಿರಲಿಲ್ಲ.
0: ಸ್ನೇಹಿತರೆ, ವಿಶೇಷ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಕುಲಪತಿಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸಲಹೆ, ಇಂಜಿನಿಯರ್ಸ್ ರಿಸರ್ಚರ್ಸ್ ಆಂಟರ್ಪ್ರಿನರ್ಸ್ಗೆ ಒಂದು ಸಲಹೆ, ಒಂದು ಅಡ್ವೈಸ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ?
1: ನೋಡಿ, ನಿಮಗೆ ಆಂಟರ್ಪ್ರಿನರ್ ಆಗ್ಬೇಕಾ ಅಥವಾ ರಿಸರ್ಚರ್ ಆಗ್ಬೇಕಾ ಅಥವಾ ಪ್ರೊಫೆಷನಲ್ ಆಗ್ಬೇಕಾ ಅಥವಾ ಸ್ಟಾರ್ಟಪ್ ಆಗ್ಬೇಕಾ, ಇವೆಲ್ಲವನ್ನು ನೀವು ಇಂಜಿನಿಯರಿಂಗ್ ಸೇರಿದ 6 ತಿಂಗಳೊಳಗೆ ತೀರ್ಮಾನ ಮಾಡಿ. ನಿಮಗೆ ಒಂದು ಗೊತ್ತಾಗ್ತದೆ, ನಾವು ಅದಕ್ಕೋಸ್ಕರ IDT ಮತ್ತು IDP ಶುರು ಮಾಡಿರೋದು. ತೀರ್ಮಾನ ಮಾಡಿ, ನೀವು 2nd semester ಈಚೆಗೆ ನೀವು ಏನು ಗುರಿಯನ್ನು ಇಟ್ಕೋತೀರಾ ಆ ಗುರಿಯನ್ನು 8th semester ಸಾಧಿಸುವಂಥ ಕೆಲಸವನ್ನು ಮಾಡಿ. ಸೇರಿದ ಮೇಲೆ ಗುರಿ ಇಲ್ಲದೆ ನೀವು ಸುಮ್ಮನೆ ನಾನು ಇಂಜಿನಿಯರಿಂಗ್ ಮಾಡೋಣ, 4 years ಕಾಲೇಜಿನಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ, ನಾವು 4 years ಎಂಜಾಯ್ ಮಾಡೋಣ, ಸ್ಟೂಡೆಂಟ್ ಪೀರಿಯಡ್ ಈಸ್ ಎ ಗೋಲ್ಡನ್ ಪೀರಿಯಡ್ ಅಂತ 4 years ಎಂಜಾಯ್ ಮಾಡಿ 4 ವರ್ಷದ ನಂತರ ನಾನು ಏನಾರು ಆಗಲು ಪ್ರಯತ್ನ ಪಡ್ತೀನಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಬಿ ಫೇಲ್ಯೂರ್. ಟೈಮ್ ಈಸ್ ವೆರಿ ಶಾರ್ಟ್. ಯು ಮಸ್ಟ್ ಬಿ 1 in 2.5 lakhs ಇಫ್ ಯು ವಾಂಟ್ ಎ ಜಾಬ್. ಇಫ್ ಯು ವಾಂಟ್ ಟು ಬಿ ಆಂಟರ್ಪ್ರಿನರ್ ಯು ಮಸ್ಟ್ ಬಿ 1 in 19 lakhs. ದೇಶದಲ್ಲೇ 5,000 ಇಂಜಿನಿಯರಿಂಗ್ ಕಾಲೇಜ್ಗಳು ಇಂಜಿನಿಯರ್ಸ್ಗಳು ಹೊರಬರ್ತಾರೆ ಪ್ರತಿ ವರ್ಷ. ನಿಮಗೆ ಗೊತ್ತಿರಲಿ, ನೀವು ಕಾಂಪಿಟೇಟಿವ್ ಆಗಿದ್ದರೆ ಮಾತ್ರ ನೀವು ಜಾಬ್ಗಾರು ಹೋಗ್ಬೋದು, ಜಾಬ್ ಪ್ರೊವೈಡರ್ ಆಗ್ಬೋದು, ಜಾಬ್ ಸೀಕರಾರು ಆಗ್ಬೋದು, ಅಥವಾ ಆಂಟ್ರಪ್ರನರ್ ಆಗ್ಬೋದು, ಅಥವಾ ಸ್ಟಾರ್ಟಪ್ ಆಗ್ಬೋದು. ಬಟ್ ನಿಮ್ಮ ಎಫರ್ಟು ಫಸ್ಟ್ ಸೆಮಿಸ್ಟರಿಂದ ಶುರು ಆಗಿ 8ನೇ ಸೆಮಿಸ್ಟರ್ ಒಳಗಡೆ ನೀನೇನಾಗಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ಸಾಧನೆ ಮಾಡಲು ಸಾಧ್ಯ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ.
0: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಸರ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನೀವು ಏನಾಗಬೇಕು ಗುರಿ ಅನ್ನೋದಿರಲಿ, ಗುರಿ ಹಿಂದೆ ಒಬ್ಬ ಗುರು ಅನ್ನೋನು ಬೇಕು. ಆ ಗುರು ಅನ್ನೋನು ಕಾಲೇಜಿನಲ್ಲಿ ನಿಮಗೆ ಸಿಕ್ಕೇ ಸಿಗ್ತಾರೆ. ಗುರಿ ಜೊತೆಗೆ ಗುರು ಇರಬೇಕು. ಗುರಿ ಫಿಕ್ಸ್ ಮಾಡಿಕೊಂಡ್ರೆ ಸಾಲದು. ಇಫ್ ಯು ಫಿಕ್ಸ್ ಏಮ್ ಆ್ಯಂಡ್ ಸ್ಲೀಪ್, ಯು ಕೆನಾಟ್ ಅಚೀವ್ ಎನಿಥಿಂಗ್. ಟು ರೀಚ್ ದ ಏಮ್ ದರ್ ಆರ್ ಸೋ ಮೆನಿ ಅಬ್ಸ್ಟಕಲ್ಸ್. ವಿ ಹ್ಯಾವ್ ಟು ಓವರ್ಕಮ್ ದಟ್ ಅಬ್ಸ್ಟಕಲ್ಸ್ ಬೈ ಯೂಸಿಂಗ್ ಯುವರ್ ಇಂಟೆಲಿಜೆನ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ರೀಚ್ ದ ಗೋಲ್. ಆಲ್ವೇಸ್ ಫಾರ್ ಎನಿ ಪರ್ಸನ್ ಇನ್ ದಿಸ್ ಕಂಟ್ರಿ ಹೂ ಹಸ್ ಬಿಕಮ್ ಬಿಗ್, ದೇ ಹ್ಯಾವ್ ನಾಟ್ ಕಮ್ ಜಸ್ಟ್ ಬೈ ವೇ ಆಫ್ ಲಕ್ಆರ್ ಸಮಥಿಂಗ್. ದೇರ್ ಈಸ್ ಆಲ್ವೇಸ್ ಎ ಸ್ಟ್ರಗಲ್ in reaching or climbing this steps of success. Thank you.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
1: ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ತಮ್ಮ ಬಹುಮೂಲ್ಯ ಸಮಯ ಹಾಗೂ ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ರೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ಇದುವರೆಗೂ ಕೇಳಿದಿರಿ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನ. ಭಾಗವಹಿಸಿದಂತಹ ಅತಿಥಿಗಳು ದೇಶದಲ್ಲಿಯೇ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲೊಂದಾದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಇವರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ವೃತ್ತಿ ಮಾರ್ಗದರ್ಶನದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಶುಭೋದಯ ಶುಭೋದಯ ಶುಭೋದಯ ಶುಭೋದಯ. ನಾನ್ರಿ ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ. ಏದು ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ. ಬುಧವಾರ ಬಂತಲ್ರಿ, ಐದನೇ ದಿನ ಬಂತಲ್ರಿ, ವರ್ಷದ ಎಂಟನೇ ತಿಂಗಳು, ತಿಂಗಳಿನ ಐದನೇ ದಿನ, ಶುಭ ಬುಧವಾರ, 5 ಆಗಸ್ಟ್ 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಏನೋ ಸ್ಪೆಷಲ್ ಅದನ್ನ ಹೇಳುವೆ, ಅದ್ರಗಿದ ಮುಂಚೆ ನಾನು ಬಂದೇನ್ರಿಪ್ಪ, ನನ್ನ ಮ್ಯೂಸಿಕ್ ಬರುತ್ತೆ. ಸೊ ನಾನ್ರಿ ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ

0: யாரோயோனா யாரோயோனா யாரோயோனா
1: ನೋಡೋ ಮಂಜುನಾಥ್ ನಿಮ್ಮ ಮನೆ ಪಕ್ಕದಲ್ಲಿಯ ಬಕಾಂ ಪ್ರೀತಿಯ ಹುಡುಗ ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಇವತ್ತು ಏನೂ ಇಲ್ಲ ಆತ್ಮೀಯರೇ, ಯಾಕೆ ಅಂತ ಕೇಳ್ತೀರಾ? ಏನಿಲ್ಲ, ಸ್ವಲ್ಪ ಮನಸ್ಸು ಡಲ್ ಆಗಿದೆ. ನಾನು ನಿನ್ನೆ ಸಾಯಂಕಾಲ ವಾಪಸ್ ಬರುವಾಗ ಒಂದು ಸುದ್ದಿಯನ್ನು ಕೇಳಿದೆ. ಎಸ್ ರೀ ಸ್ನೇಹಿತರೆ, ನನ್ನ ಸ್ಕೂಲಿನ ಒಂದೇ ವರ್ಷ ಜೂನಿಯರ್ ಆದ ಆಕಾಶ್ ಪಾಟೀಲನ್ನವರು ಜವಾನ್ ಆಗಿದ್ದರು ಆರ್ಮಿಯಲ್ಲಿ. ಜಮ್ಮು ಕಾಶ್ಮೀರ ಫೈರ್ ಇನ್ಸಿಡೆಂಟ್ನಲ್ಲಿ ಅವರು ತೀರು ಹೋಗಿದ್ದಾರೆ. ಆ ವ್ಯಕ್ತಿ, ಆ ನನ್ನ ಬ್ರದರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾಳ ಬೇಜಾರಾಯಿತು, ಏಕೆಂದರೆ ಈಗ ಜಸ್ಟ್ ನನಗೆ ಗೊತ್ತಾಗಿದೆ ಅದರ ಬಗ್ಗೆ. ಆ್ಯಂಡ್ ನಿನ್ನೆ ತಾನೇ ಅವರಿಗೆ ಒಂದು ಅಂತಿಮ ಸಂಸ್ಕಾರ ಮಾಡುವಾಗ ಆ ವಿಡಿಯೋನ್ನು ನೋಡುವಾಗ ಬಹಳ ಬೇಜಾರಾಯಿತು. ಸೊ ಆ ವ್ಯಕ್ತಿ, ಆ ನನ್ನ ದೋಸ್ತ್, ಆ ನನ್ನ ಪ್ರೀತಿಯ ತಮ್ಮ ಇನ್ನೂ ನಮ್ಮೊಂದಿಗೆ ಇಲ್ಲ. ಸೊ ಸ್ನೇಹಿತರೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಿಮಗೆ ಬೇಕಾದ ಗೀತೆಯನ್ನು ನೀವು ರಿಕ್ವೆಸ್ಟ್ ಮಾಡ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ನಾನು ಡಲ್ಲಿದ್ದೇನೆ. ಸೊ ಆ ಗ್ಯಾಪ್ನಲ್ಲಿ ನೀವು ನಿಮಗೆ ಬೇಕಾದ ಗೀತೆಗಳನ್ನು ಕೇಳಿ ಎಂಜಾಯ್ ಮಾಡಿ. 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಆದರೆ ಆ ನನ್ನ ಪ್ರೀತಿಯ ಬ್ರದರ್ ಜವಾನಾದ ಆಕಾಶ್ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದೇ ಒಂದು ಪ್ರಾರ್ಥನೆ ನೀವು ಕೂಡ ಮಾಡಿ, ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೂ ಇದಿಲ್ಲ, ನೀವೇ ಬನ್ನಿ, ಭಾಗವಹಿಸಿ. ಸ್ವಲ್ಪ ನನಗೆ ಬೇಜಾರಾಯಿತು. ಆ ಕಾಶ್ಮೀರ್ನಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾನೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ನೇಹಿತರೆ ಅಂತ ಹೇಳ್ತಾ ಓಪನಿಂಗ್ ಗೀತೆ ಬೆದ್ದಿ ಚಿತ್ರದ್ದು ಚಿಕ್ಕಿರಿ ಚಿಕ್ಕಿರಿ. ಸೊ ಬನ್ನಿ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ. ದಿಸ್ ಇಸ್ ಕನ್ನಡ ಚಿತ್ರರಂಗದ ಮಸ್ತ್ ಮಸ್ತ್ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ಆತ್ಮೀಯರೇ, ಒಂದೇ ರಿಕ್ವೆಸ್ಟು, ಏನಂದರೆ ಯಾವುದೇ ದೇವ್ರ ಗೀತೆ ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಉತ್ತಮ ಗೀತೆಗಳು ನೀವು ರಿಕ್ವೆಸ್ಟ್ ಮಾಡ್ಬೋದು. ಸೊ ಬನ್ನಿ, ಭಾಗವಹಿಸಿ. ನಾನು ಸೈನಿಕ ಚಿತ್ರದ್ದು ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ. ನನ್ನ ಗೆಳೆಯನಾದ ಜವಾನ್ ಆಕಾಶ್ ಪಾಟೀಲ್ ಅವರು ಕಾಶ್ಮೀರ್ನಲ್ಲಿ ಒಂದು ಫೈರ್ ಇನ್ಸಿಡೆಂಟ್ನಲ್ಲಿ ತೀರು ಹೋಗಿದ್ದಾರೆ. ಸೊ ಅವ್ರಿಗೋಸ್ಕರ ಈ ಒಂದು ಗೀತೆ ಜೈ ಹಿಂದ್ ಜೈ ಹಿಂದ್ ಅನ್ನೋ ಗೀತೆಯನ್ನು ಪ್ರಸಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ತಾವು ಕೂಡ ಒಂದು ಪ್ರಾರ್ಥನೆ ಅಷ್ಟೇ ಮಾಡಿ, ಅಷ್ಟೇ, ನಾನು ಹೆಚ್ಚೇನು ಕೇಳ್ತಾ ಇಲ್ಲ. ಸೊ ಜೈ ಹಿಂದ್ ಜೈ ಹಿಂದ್ ಟು ಮೈ ಜೂನಿಯರ್ ಬ್ರದರ್ ಜವಾನ್ ಆಕಾಶ್ ಪಾಟೀಲ್, ಶಹೀದ್ ಆಕಾಶ್ ಪಾಟೀಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ತಮ್ಮೆಲ್ಲರ ಪ್ರಾರ್ಥನೆಗೆ ಧನ್ಯವಾದ. ಆತ್ಮೀಯ ಸ್ನೇಹಿತರೆ, ಎಲ್ಲ ನಿನ್ನಿಂದ ಅವನ ಜೊತೆ ಕಳೆದಿರುವ ದಿನಗಳು, ಏಕೆಂದರೆ ನಾನು 10ನೇ ಅಂದರೆ ಅವನು 9ನೇ, ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆ ಸತತವಾಗಿ 3 ವರ್ಷ ಫುಟ್ಬಾಲ್ ಆಡಿದ್ದಾನೆ, ಬಹಳ ಕಷ್ಟ. ಅವ್ರ ತಂದೆಯೂ ಆರ್ಮಿನಲ್ಲಿಯೇ ಇದ್ದರು. ಆ್ಯಂಡ್ ಸೊ ಸ್ನೇಹಿತರೆ, ದೇಶಕ್ಕಾಗಿ ಅವರು ಪ್ರಾಣವನ್ನು ಕೊಟ್ಟಿದ್ದರು, ಇವನು ಹಾಗೆ ಆಗಿ ಹೋಗಿದೆ. ಅದರಲ್ಲಿಯೂ ಆಕ್ಸಿಡೆಂಟಲ್ ಫೈರ್ ಅಂತ ಈಗ ಜಸ್ಟ್ ನ್ಯೂಸನ್ನು ನೋಡ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರಾರ್ಥನೆಗೆ ಧನ್ಯವಾದ. ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಹಾಡು, ಇದೇ ಗೀತೆಯನ್ನು ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ರಿಕ್ವೆಸ್ಟ್ ಮಾಡಿದ್ದಾರೆ, ಹಿಂದೂಸ್ತಾನವು ಎಂದು ಮರೆಯದ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಾವು ತಮ್ಮ ಪ್ರಾರ್ಥನೆಯೊಂದಿಗೆ ಭಾಗವಹಿಸಿದರೆ ಅದಕ್ಕೂ ಧನ್ಯವಾದ. ವಿನೋದ್ ಅವರೇ, ಕಲಾವಿದ ಚಿತ್ರದ್ದು ಪ್ರೇಮ ಓ ಪ್ರೇಮ ಅಂತ ನನಗೆ ಬರ್ತಾ ಇಲ್ಲ, ಓ ತುಂಟಿಯೇ ಅಂತೇನೋ ಬರ್ತಾ ಇದೆ, ಅದಾಯ್ ಅಂತ ನನಗೆ ಸ್ವಲ್ಪ ತಿಳಿಸಿ. ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಗೀತೆಯೊಂದಿಗೆ ಬ್ರಜೇಶ್ ಕುಮಾರ್ ಅವರು ಹ್ಯಾಟ್ಸ್ ಆಫ್ ಆಕಾಶ್ ಪಾಟೀಲ್ ಅವರಿಗೆ ಅಂತ ಹೇಳಿದ್ದಾರೆ. ಎಸ್, ಧನ್ಯವಾದ. ಈ ಪ್ರೀತಿಗಾಗಿ ಫ್ರಾಮ್ ದ ಹಟವಾದಿ ಮೂವಿ ರಿಕ್ವೆಸ್ಟ್ ಮಾಡಿದ್ದಾರೆ ಶೋಭಾ ಡಬ್ಲಿ ಅವರು. ತದನಂತರ ಗೀತೆ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ, ಚಂದ್ರಕಾಂತ್ ಬಡಗಾವಿ ಅವರದು, ಸೊಗುಸುಗಾರ ಚಿತ್ರದ್ದು. ರಾಜೇಶ್ ಅವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ತಾಯಿ ಒಬ್ಬಳರಿಗೆ ಉಳಿದಿರೋರು. ಆ್ಯಂಡ್ ಒಬ್ಬ ತಂಗಿ ಇದ್ದಾಳೆ, ಆ ತಂಗಿನೂ ನಮ್ಮ ಸ್ಕೂಲೇ ಇದ್ಲು, ನನಗಿಂತ ಒಂದು 3 ವರ್ಷದ ಸಣ್ಣಕ್ಕೆ. ಆಕಿಂದು ಮದುವೆಯಾಗಿ ಬೆಂಗಳೂರಿನಲ್ಲಿದ್ದಾರೆ ಅಂತ, ಭಾಳ ಕಷ್ಟದಿಂದ ಬಂದಿದ್ದರು ಆತ್ಮೀಯ ಸ್ನೇಹಿತರೆ. ಆ್ಯಂಡ್ ಈ ನ್ಯೂಸನ್ನು ನೋಡಿದಾಗ, ಎಮ್ ಕನ್ಮರಡಿಯಲ್ಲಿ ಅವರ ಆ ಒಂದು ಅಂತಿಮ ಕ್ರಿಯೆ ಮಾಡುವಾಗ ಆರ್ಮಿ ಅದೆಲ್ಲ ಇರುತ್ತೆ ಅಲ್ವಾ, ಅದು ಕಂಪ್ಲೀಟ್ ಒಂದು ಪರೇಡು, ಅದರ ವೀಡಿಯೋವನ್ನು ನಮ್ಮ ಜೂನಿಯರ್ ಒಬ್ಬ ಕಳಿಸಿದ, ಅದು ನೋಡಿ ಭಾಳ ಬೇಜಾರಾಯಿತು. ಬಟ್ ಏನು ಮಾಡಿ, ನಂಗೆ ಅರ್ಥ ಆಗೋದಿಲ್ಲ ಆತ್ಮೀಯ ಸ್ನೇಹಿತರೆ, ಆರ್ಮಿ ಜವಾನರು ತಮ್ಮ ತಮ್ಮ ಪ್ರಾಣವನ್ನೇ ಆಹುತಿ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ, ದೇಶದಲ್ಲಿ ಏನೇನು ನಡೀತಾ ಇರುತ್ತೆ ಅದು ನೋಡಿರೋ ಒಂಥರ ಅನಿಸುತ್ತೆ. ಅವರು ತಮ್ಮ ಪ್ರಾಣ ಕೊಡಲಿಕ್ಕೂ ಸಿದ್ಧ. ಅದೀಗ ನನ್ನ ಹೆಂಗೆ ಹೇಳಿ ಆತ್ಮೀಯ ಸ್ನೇಹಿತರೆ, 3 ವರ್ಷ ಫುಟ್ಬಾಲ್ ಅವನ ಜೊತೆನೆ ಆಡಿದ್ದು, ಅದರೊಂದಿಗೆ ಏನಂತಾರೆ ಆ ಎಲ್ಲ ನೆನಪುಗಳು ಕಣ್ಮುಂದೆ ಬರ್ತಾಯಿದೆ. 1 ವರ್ಷ ಚಿಕ್ಕವ, ನನ್ನ ಜೊತೆನೇ ಇರ್ತಿದ್ದ, ಭಾಳ ಶಾಂತ ಹುಡುಗ. ಅವನ ಫೋಟೋ ನೀವು ಏನಾದರೂ 100% ಈಗ ನೋಡೇ ನೋಡ್ತೀರಾ ನ್ಯೂಸ್ನಲ್ಲಿ, ಆಕಾಶ್ ಪಾಟೀಲ್ ಅಂತ, ಅದು ನೀವು ಗೊತ್ತಾಗುತ್ತೆ. ಭಾಳ ಶಾಂತ ಹುಡುಗರಿಪ್ಪ, ಬಹಳ ಜಾಸ್ತಿ ಶಾಂತ ಹುಡುಗ. ಆಯಿತು, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಹೆಮ್ಮೆ ಪಡುವುದೋ ದುಃಖ ಪಡುವುದೋ ಗೊತ್ತೇ ಆಗ್ತಾ ಇಲ್ಲ ಆತ್ಮೀಯ ಸ್ನೇಹಿತರೆ, ಪ್ರಾಣನೇ ಹೋಯ್ತಲ್ಲ. ಈಗ ಅವರ ತಾಯಿ, ಅವ್ರ ತಾಯಿಯೂ ನಾನು ನೋಡೇನ್ರಿ, ಯಾಕಂದರೆ ಅಫ್ಕೋರ್ಸ್ ರೀ ಬಾಲ್ಯದಿಂದ ರೀ ಒಂದೇ ಶಾಲೆ. ಅವ ಬಂದಿರ್ಬೋದು 5ನೇತನಲ್ಲಿ, ಅವಾಗಿಂದ ಹಿಡಿದು ನಮ್ಗೆ ಪರಿಚಯ, ನಮ್ಮ ತಾಯಿಗೂ ಅಷ್ಟೇ ಪರಿಚಯ. ನಿನ್ನಿಂದ ಒಂದು ಭಾಳ ಬೇಜಾರಾದಂಥ ಒಂದು ಸಂಗತಿ. ಬಟ್ ತಮ್ಮ ಪ್ರಾರ್ಥನೆಗೆ ಧನ್ಯವಾದ. ಬರ್ತಾ ಇದೆ. ಆಲ್ ರೈಟ್ ವಿನೋದ್ ಅವರೇ, ಓ ತುಂಟಿ ಆ ಗೀತೆಯನ್ನು ಹಚ್ಚುತ್ತೇನೆ. ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ನಿಮಗೆ ಬೇಕಾದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ಗೀತೆಯೊಂದಿಗೆ ಭಾಗವಹಿಸಿರುವ ನಮ್ಮ ವಿಜಯಲಕ್ಷ್ಮಿ ಅವರು ಹಾಗೂ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರು ಅವರಿಗೆ ಧನ್ಯವಾದ. ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಇವತ್ತಿನ ಈ ಒಂದು ನನ್ನ ದುಃಖವನ್ನು ನೀವು ಹಂಚ್ಕೊಳ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದ. ಎಲ್ಲರಿಗೂ ಧನ್ಯವಾದ, ತಮ್ಮ ಪ್ರಾರ್ಥನೆಗೆ ಧನ್ಯವಾದ. ಆ್ಯಂಡ್ ನಾನು ನ್ಯೂಸನ್ನು ನೋಡಿದಾಗ ನಿನ್ನೆ ಒಮ್ಮೆ ಸಡನ್ಲಿ ನನ್ನ ಜೂನಿಯರ್ಸ್ ಅಂದರೆ ಒಂದೇ ವರ್ಷ ಚಿಕ್ಕ ಅವನ ಕ್ಲಾಸ್ಮೇಟ್ ಎಲ್ಲ ಹೇಳಾಕತ್ರು, ಅಣ್ಣ ಅಣ್ಣ ಹಿಂಗಾಗಿದೆ. ನಾನಂದು ಏನು ಹೇಳಾತಿ, ನಮ್ಮ ಆಕಾಶ ಏ ಇಲ್ಲೋ ನಂಬಕ್ಕಾಗೋಲ್ಲ ಹಿಂಗೆ ಹಂಗೆ ಅಂತ. ನಂಬಕ್ಕಾಗೋದಿಲ್ಲ, ಏಕೆಂದರೆ ಭಾಳ ಶಾಂತ ಹುಡುಗ. ಫಸ್ಟ್ ಆಫ್ ಆಲ್ ಆರ್ಮಿ ಜಾಯ್ನ್ ಆದ ತಕ್ಷಣ ನನಗೆ ಬಂದು ತಪ್ಪಿಕೊಂಡು ಪ್ರೀತಿಯಿಂದ ಹೇಳ್ತಾ ಇದ್ದ, ಅಣ್ಣ ನಾನು ಆರ್ಮಿ ಜಾಯ್ನ್ ಆಗಿದ್ದೇನೆ ಅಂತ. ಎಲ್ಲೋ ಒಂದ್ಸಲ ನೋಡಿದ್ದೆ, ಇದು ಕೋವಿಡ್ಗಿಂತ ಮುಂಚಿನ ದಿನಗಳು. ಬೆಳಗಾವಿ ಕಿಲ್ಲ ಇದೆ ಅಲ್ಲ, ಅಲ್ಲೇ ನಾನು ಅವನನ್ನು ಭೇಟಿಯಾಗಿದ್ದೆ. ಅದು ಯೂನಿಫಾರ್ಮ್ನಲ್ಲಿ ಅವನನ್ನು ನೋಡುವಾಗ ಇಷ್ಟು ಖುಷಿಯಾಯಿತು, ನಮ್ಮ ಮನು ನೋಡಿದ್ರು ಭಾಳ ಖುಷಿಯಾಯಿತು. ಆದರೆ ಕೆಲವೊಂದು ಬಾರಿ ಮಾತಾಡೋಕೆ ಬರೋಂಗಿಲ್ಲ ನೋಡ್ರಿ, ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾ ಇಷ್ಟು ಮಾತಾಡ್ತೇನೆ ಬಡಬಡಬಡ ಅಂತ. ಕಂಪ್ಲೀಟ್ ಜೀರೋ ಆಗಿದ್ದೇನೆ. ಈಗ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟ ಅನ್ನೋದು ಹೆಮ್ಮೆ ಪಡಲ, ಅಥವಾ ನನ್ನ ಒಂದು ಭಾಳ ಕ್ಲೋಸ್ ಸ್ಕೂಲಿನ ಒಬ್ಬ ಜೂನಿಯರ್ ಕಳ್ಕೊಂಡೆ, ಎಲ್ಲ ಅದೇ ನೆನಪುಗಳು. ಭಾಳ ಮುಖ್ಯವಾಗಿ ಭಾಳ ಶಾಂತ ಹುಡುಗ, ಕಷ್ಟದಿಂದ ಬಂದಿದ್ರು. ಆತ್ಮೀಯ ಸ್ನೇಹಿತರೆ, ನನಗೆ ಭಾಳಷ್ಟು ವಿಷಯಗಳು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಮೈಕ್ನಲ್ಲಿ. ಕಷ್ಟ ಏನು ಹೇಳೋದು ಬಿಟ್ರಿ, ಆ ಥರದ ಕಷ್ಟ ನೋಡಿದ್ದ ಹುಡುಗ. ಆರ್ಮಿನಲ್ಲಿ ಜಾಯ್ನ್ ಆದ ತಕ್ಷಣ ಅವನ ಜೀವನ ಒಂದು ಸ್ವಲ್ಪ ಸುಧಾರಿಸಿತ್ತು. ತಾಯಿ ಒಬ್ಬಳೇ ತಾಯಿ ರೀ ಸ್ನೇಹಿತರೆ. ಆ್ಯಂಡ್ ಇಂಥ ಸಂದರ್ಭದಲ್ಲಿ ಏನು ಹೇಳೋದು. ಬ್ರಿಜೇಶ್ ಕುಮಾರ್ ಅವರ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ತದನಂತರ ವಿನೋದ್ ಅವರು ಎಸ್ ಓ ತುಂಟಿಯೇ ಗೀತೆ. ಆ್ಯಂಡ್ ಮತ್ತು ಯಾರ್ಯಾರೇನೇನು ಮೆಸೇಜ್, ನಮ್ಮ ಸೈಮನ್ ಸರ್ ಅವರು ಬಹಳ ದುಃಖವನ್ನು ಪಟ್ಟರು, ಕರೆ ಮುಖಾಂತರ ಒಂದು ಗೀತೆಯನ್ನು, ಸಿಪಾಯಿ ರಾಮು ಚಿತ್ರದ್ದು. ಹಾಗೆ ಕಾರ್ಯಕ್ರಮದಲ್ಲಿ ರವಿ ಅವರು ಕೂಡ ಮೆಸೇಜನ್ನು ಮಾಡಿದ್ದಾರೆ, ಸರ್ ನಿಮ್ಮ ಬುಧವಾರದ ಶುಭೋದಯ, ನಿಮ್ಮ ಸ್ನೇಹಿತರ ಸುದ್ದಿ ಕೇಳಿ ಮನಸ್ಸಿಗೆ ಬಹಳ ದುಃಖವಾಯಿತು. ಎಸ್ ರವಿಯವರೇ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ದುಃಖವನ್ನು ಸಹಿಸಿಕೊಳ್ಳಲು ಅವರ ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ ಎಂದು ಬೇಡ್ಕೊಳ್ತಾ ಇದ್ದೇವೆ. ಧನ್ಯವಾದ ರವಿಯವರೇ. ಹಾಗೆ ಮುತ್ತಿನ ಹಾರ ಚಿತ್ರದ್ದು, ಮಡಿಕೇರಿ ಸಿಪಾಯಿ ನನ್ನ ದೋಸ್ತ್, ನನ್ನ ಗೆಳೆಯ, ನನ್ನ ತಮ್ಮ ನಾಯಕ್ ಆದ ನಮ್ಮ ಇವನು ಆಕಾಶ್ ಪಾಟೀಲ್, ಹೇಳಾಕ ಒಂಥರ ಅನಿಸುತ್ತೆ. ಆ್ಯಂಡ್ ರಾಜಶ್ರೀಯವರೇ, ಕರೆಕ್ಟಾದ ವಿಷಯವನ್ನು ನೀವು ತಿಳಿಸಿದ್ರಿ. ಹಿಂಗಿಂಗ ಆತ್ಮಹತ್ಯೆ ಮಾಡ್ಕೋತಾರೆ, ಆದರೆ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಎಷ್ಟು ಅಭಿಮಾನ. ಅದೇ ಕನ್ಫ್ಯೂಸ್ ಆಗತ್ತದ ರಾಜಶ್ರೀ ಅವರೇ, ಅಭಿಮಾನ ಪಡುವುದ ದುಃಖ ಪಡುವುದ ಹಿಂಗೆ? ಯಾಕಂದರೆ ನನ್ನ ಜೊತೆನೇ ಆಟ 3 ವರ್ಷ ಸತತ ನಾನೇ ಕ್ಯಾಪ್ಟನ್ ಆಗಿದ್ದೆ ರಾಯ್ಸನ್ ಗೋಮ್ಸ್ನಲ್ಲಿ, ಗೋಲ್ ಕೀಪರ್ ಆಗಿದ್ದ. ಅಣ್ಣ ಬಾಲ್ ಕೊಡ್ತೇನೆ, ಕಿಕ್ ಹೊಡಿ, ರೋಲಿಂಗ್ ಕಿಕ್ ಹಿಂಗೆ ಹಂಗೆ ನಡೀರಿ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿಂದ ಧನ್ಯವಾದ. ಆ್ಯಂಡ್ ನನ್ನ ಧ್ವನಿ ಸ್ವಲ್ಪ ಡೌನ್ ಇದ್ದರೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹಿತರೆ, ಏನು ಖುಷಿಯಿಂದ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಜನರಿಂದ ನಾನು ಮೇಲೆ ಬಂದೆ. ಬ್ರಿಜೇಶ್ ಕುಮಾರ್ ಅವರ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ತದನಂತರ ಓ ತುಂಟಿಯೇ ಕಲಾವಿದ ಚಿತ್ರದ ಹಾಡನ್ನು ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದ ಗೀತೆ ವಿನೋದ ಅವ್ರದ್ದು ಆಗಿತ್ತು. ಕರೆ ಮುಖಾಂತರ ನನಗೆ ಯಾರು ಮಾತನಾಡಿದ್ರು ಮರ್ತು ಹೋದ್ ನೋಡ್ರಿ, ನಮ್ಮ ಇವರು ರೇಣುಕಾ ಕಾಮ್ಕರ್ ಅವರು, ನಮ್ಮ ಶೀತಲ್ ಅವರು, ಎಲ್ಲರೂ ಅದನ್ನೇ ದುಃಖವನ್ನು ಹಂಚ್ಕೊಂಡ್ರು. ಸ್ವಲ್ಪ ಅವ್ರು ಮಾತನಾಡಿದ ತಕ್ಷಣ, ಅವರೊಂದಿಗೆ ನನ್ನ ದುಃಖ ಹಂಚ್ಕೊಂಡಿದ ತಕ್ಷಣ ಸ್ವಲ್ಪ ಆರಾಮ ಅನ್ಸೋದು ಅಂತ ಹೇಳೋಗಿತ ಜಾಸ್ತಿ, ಸ್ವಲ್ಪ ಏನಂತಾರೆ ನನ್ನ ತಲೆ ವಾಪಸ್ಸಿಗೆ ಇದಕ್ಕೆ ಫೋಕಸ್ ಮೋಡ್ನಾಗೆ ಬಂದಿದೆ, ಅಥವಾ ನನ್ನ ಫೋಕಸ್ ಕಳ್ಕೊಂಡಿದ್ದೆ, ನಾನು ಕನ್ಫ್ಯೂಸ್ ಆದ್ನಿ ರೀ. ಇಲ್ಲಿ ಹೆಮ್ಮೆ ಪಡೋ ವಿಷಯನ, ಏಕೆಂದರೆ ಎಸ್, ಈಗ ನನ್ನ ಗೆಳೆಯ ನನ್ನೊಂದಿಗೆ ಇಲ್ಲ, ದೇಶಕ್ಕಾಗಿ ತನ್ನ ಪ್ರಾಣ ಆಹುತಿ ಮಾಡಿದ್ದಾನೆ ಆ ಕಡೆ ಅವ್ರ ತಾಯಿ. ಏಕೆಂದರೆ ಬಾಲ್ಯದಿಂದ ನೋಡ್ಕೋದು ಬಂದೇನೆ, ಅವರ ತಾಯಿ ಎಷ್ಟು ಕಷ್ಟಪಟ್ಟು ಬಂದಿದ್ರು, ಆ ಕಷ್ಟದ ಬಗ್ಗೆ ನಾನು ರೇಣುಕಾ ಕಾಮ್ಕರ್ ಅವರೊಂದಿಗೆ ಹಂಚಿಕೊಂಡೆ. ನಾನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಏಕೆಂದರೆ ಸ್ನೇಹಿತರೆ ಅದು ಕರೆಕ್ಟ್ ಅಲ್ಲ ಅದು. ಬಟ್ ಎಸ್, ಕಷ್ಟಪಟ್ಟು ಮೇಲೆ ಬಂದವರಲ್ಲಿ ಒಬ್ಬರಾಗಿದ್ದರು ಆಕಾಶ್ ಪಾಟೀಲ್ ಅವರು. ಸೊ ಕಾರ್ಯಕ್ರಮದಲ್ಲಿ ಆತ್ಮೀಯರೇ, ಈ ಪ್ರೀತಿಗಾಗಿ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಶೋಭಾ ಢವಳಿಯವರು. ಅದರೊಂದಿಗೆ ಆತ್ಮೀಯ ಸ್ನೇಹಿತರೆ, ನಾಳೆ ಒಂದು ಬಹಳ ಮುಖ್ಯವಾದ ವಿಷಯದೊಂದಿಗೆ KLE ಹೆಲ್ತ್ ಗೈಡ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ನಾಳೆ ಮುಂಜಾನೆ 10-11 ಗಂಟೆಗೆ ಇದೆ, ಇದು ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ನೇರ ಫೋನಿನ ಕಾರ್ಯಕ್ರಮ. ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ಆ್ಯಂಡ್ ನೀವು ಕೇಳುವ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಚಿಕ್ಕ ಮಕ್ಕಳ ತಜ್ಞೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿ ಅವರು. ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಿ, ಏಕೆಂದರೆ KLE ಹೆಲ್ತ್ ಗೈಡ್ ಇರೋದು ನಿಮಗೋಸ್ಕರ. ವೈದ್ಯರೊಂದಿಗೆ ಒಂದು ಉತ್ತಮವಾದ ವಿಷಯದೊಂದಿಗೆ ಪ್ರಶ್ನೆಯನ್ನು ಕೇಳೋ ಅವಕಾಶ ಕೊಡುತ್ತೆ ನೇರ ಫೋನಿನ ಕಾರ್ಯಕ್ರಮ ಇದೆ ನಾಳೆ ಸ್ನೇಹಿತರೆ, ವಿಚ್ ಇಸ್ KLE ಹೆಲ್ತ್ ಗೈಡ್ ನೇರ ಫೋನಿನ ಕಾರ್ಯಕ್ರಮ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು, ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್. ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿ ಅವರು ನಾಳೆ ಮುಂಜಾನೆ 10-11 ಗಂಟೆಗೆ ಬರಲಿದ್ದಾರೆ. ತಾವೆಲ್ಲರೂ ತಮ್ಮ ಪ್ರಶ್ನೆಯೊಂದಿಗೆ ಭಾಗವಹಿಸಿ. ಸುನಿಲ್ ಆಕಾಶದೀಪ್ ಅವರೇ, ಎಸ್, ತಮ್ಮ ಗೀತೆ ತಿರುಗು ಬಾಣ ಚಿತ್ರದ್ದು ಇದೇ ನಾಡು ನಾನು 100% ಪ್ರಸಾರ ಮಾಡುವೆ. ಆ್ಯಂಡ್ ಕಾರ್ಯ ನೀವು ಭಾಗಿ ಆಗ್ತೀರಾ, ಹಾಗೂ ನಮ್ಮ ಸುಖ ದುಃಖದಲ್ಲಿ ನಾವು ಭಾಗಿ ಆಗ್ತೀರ ಸರ್. ನಿಮ್ಮ ಸ್ನೇಹಿತ, ನಮಗೂ ಅಣ್ಣ ತಮ್ಮ ಅಥವಾ ಸ್ನೇಹಿತ, ನೀವು ತುಂಬ ಬೇಜಾರಾಗಬೇಡಿ. ಇಲ್ಲ, ಬೇಜಾರಾಗೋದು ಮನುಷ್ಯನ ಒಂದು ಅದು ಇದೇ ರವಿಯವರೇ. ಬಟ್ ದೇಶ ಸೇವೆ ಮಾಡಲು ಹೋಗಿ ಪ್ರಾಣ ಕಟ್ಟಿರುವ ಸ್ನೇಹಿತನನ್ನು ದೇಶನ, ಎಸ್, ಎಲ್ಲರಿಗೂ ಸಿಗಲಿ ಸರ್ ಅವಕಾಶ, ಪುಣ್ಯವರ. ನಾನು ಅದರಿಪ್ಪ, ಈಗ ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇನೆ, ಏನಾದರೂ ಈ ದೇಶಕ್ಕಾಗಿ. ನಾನು ಹೇಳ್ತೇನಲ್ಲ, ಇರುವಾಗ ಎಷ್ಟು ಜನರನ್ನು ನಗಿಸಿದ್ರಿ, ಹೋಗುವಾಗ ಎಷ್ಟು ಜನರನ್ನು, ಹೋದಾದ ಮೇಲೆ ಎಷ್ಟು ಜನರನ್ನು ಅಳಿಸಿದ್ರಿ. ಉಲ್ಟಾ ಆಗ್ಬಾರ್ದು ಲೆಕ್ಕ, ಇರುವಾಗ ಎಷ್ಟು ಜನರನ್ನು ಅಳಿಸಿದ್ರಿ, ಹೋದಾಗ ಎಷ್ಟು ಜನರನ್ನು ನಗಿಸಿದ್ರಿ, ಛೆ ಛೆ ಛೆ, ಹಿಂಗಿದ್ರೆ ವ್ಯರ್ಥ. ಸೊ ಈ ಪ್ರೀತಿಗಾಗಿ ಶೋಭಾ ಡೌಲಿ ಅವರೇ ನಿಮ್ಮದು, ತದನಂತರ ಚಂದ್ರಕಾಂತ್ ಬಡಗಾವಿ ಅವರೇ ನಿಮ್ಮದು, ಅಲ್ಲೊಂದು ಲೋಕ ರಾಜಶ್ರೀ ಅವರೇ ನಿಮ್ಮದು. ಆ್ಯಂಡ್ ನೀವೇನು ತಪ್ಪು ಮೆಸೇಜ್ ಮಾಡಿಲ್ಲ ರಾಜಶ್ರೀ ಅವರೇ, ಡೋಂಟ್ ವರಿ, ಕರೆಕ್ಟಾಗಿ ಹೇಳಿದ್ರಿ. ಆ ತಾಯಿಯ ದುಃಖನೇ ನನ್ನ ಕಣ್ಣು ಮುಂದೆ ಬರಾಗದ ಆ್ಯಕ್ಚುಲಿ, ಏಕೆಂದರೆ ಬಾಲ್ಯದಿಂದ ನೋಡ್ತಾ ಬಂದಿದ್ದೇನೆ ನಾನು ಆಕಾಶ್ ಪಾಟೀಲ್ ಅವರ ತಾಯಿ ಪಟ್ಟಿರೋ ಕಷ್ಟ. ಆ ತಾಯಿ ಫೋಟೋನೂ ನನ್ನ ಕಡೆ ಐತಿ, ಇವೆಲ್ಲ ಅರ್ಥ ಆಗುತ್ತೆ. ಸೊ ಅದೇ ಕಣ್ಣು ಮುಂದೆ ಬರುತ್ತೆ. ಕತೆ ಮುಗಿಯುತ್ತೆ ಎಲ್ಲಿಗೆ ಪ್ರಯಾಣ ಅನ್ನೋ ಒಂದು ಹಾಡೊಂದಿಗೆ ಸೈಮನ್ ಅವರು, ಮಡಿಕೇರಿ ಸಿಪಾಯಿ ರವಿ ಸರ್ ಅವ್ರದ್ದು, ನಮ್ಮ ರೇಣುಕಾ ಕಾಮ್ಕರ್ ಅವರು ಮಹಾರಾಜ ರಾಜನು ಆ ನಮ್ಮ ರಾಜನಿಗೆ ಅಂತ ಹೇಳಿದ್ದಾರೆ. ಹೂ ಇಸ್ ನನ್ನ ಅದರಂದ ನಾಯಕ ನಮ್ಮ ಆಕಾಶ್ ಪಾಟೀಲ್ ಅವರು. ಇದೇ ನಾಡು ಇದೇ ಭಾಷೆ ಸುನೀಲ್ ಆಕಾಶ್ ದೀಪ್ ಅವ್ರದ್ದು. ತುತ್ತುವನ್ನು ತಿನ್ನೋಕೆ ಶೀತಲ್ ಅವರು ಆಲ್ ದ ವೇ ಫ್ರಮ್ ಬೆಂಗಳೂರು ಕರೆ ಮಾಡಿ ಅವರು ನನ್ನ ದುಃಖ ಅವರು ಹಂಚಿಕೊಂಡ್ರು. ನಂಗೆ ಭಾಳ ಆರಾಮ ಅನಿಸ್ತಾ ಇದೆ ಈಗ ಆತ್ಮೀಯ ಸ್ನೇಹಿತರೆ ನಿಮ್ಮೊಂದಿಗೆ ಹಂಚಿಕೊಂಡು. ಸೊ ದಯವಿಟ್ಟು ನನ್ನ ಧ್ವನಿ ಹಿಂಗಿರುತ್ತೆ, ನನಗೆ ಬರ್ತಾನೆ ಇಲ್ಲಿ ಒಳಗಿಂದ ಬರ್ತಾನೆ ಇಲ್ಲ ಓ ಅಂತ ಮಾತನಾಡಲಿಕ್ಕೆ, ಒಂಥರ ಡಲ್ ಕಣ್ಮುಂದೆ ಆ ಹುಡುಗಂದೇ ಬರಾಗತ್ತದ. ಫುಟ್ಬಾಲ್ ಆಟ ಆಡಿರೋ ಆ ಕ್ಷಣಗಳು ಕಂಪ್ಲೀಟ್ ಕಣ್ಮುಂದೆ ಚಿತ್ರನೇ ಬರ್ತಾ ಇದೆ. ಸೆಂಟ್ ಪಾಲ್ನಲ್ಲಿ ನಾವು ರಾಯ್ಸ್ಟನ್ ಗೋಮ್ಸ್ ಅಂತ ಒಂದು ಕಪ್ ಇರುತ್ತೆ, ಆ ಕಪ್ 3 ವರ್ಷ ನಾನು ಕ್ಯಾಪ್ಟನ್ ಆಗಿದ್ದೆ ಇಸ್ಲಾಮಿಯಾ ಸ್ಕೂಲ್ ವಿರುದ್ಧ ಆಡುವಾಗ. ಆ ವ್ಯಕ್ತಿ ಅಂದರೆ ಆಕಾಶ್ ಪಾಟೀಲ್ ಗೋಲ್ ಕೀಪರ್ ಆಗಿದ್ದ. ಒಂದು ಗೋಲ್ ಮಿಸ್ ಮಾಡಿ ಒಂದು ಗೋಲ್ ಹೋಯ್ತು, ನಾ ಅವನಿಗೆ ಬೈದಿದ್ದು ಯಾಕೋ ಅಣ್ಣ ಮಳೆಯಾಗ ಸ್ವಲ್ಪ ಹೋಯ್ತಾನ ಅಂಜಾಕತ್ತಿದ್ದ. ಅವನಿಗೆ ಕಿಕ್ ಹೊಡ್ಯಾಕೆ ಆಗ್ತಿದ್ರಿಗಿಲ್ಲ, ಅವ್ನು ನನಗೆ ಬಾಲ್ ಹಿಂಗೆ ರೋಲಿಂಗ್ ಕೊಡ್ತಿದ್ದ, ರೋಲಿಂಗ್ ಕಿಕ್ ಮಂಜು ಅಣ್ಣ ಹೊಡಿ ಅಂತ ಒದರ್ತಿದ್ದ, ನನ್ನ ಕಿಕ್ ಭಾಳ ಸ್ಟ್ರಾಂಗ್ ಇತ್ತು. ಈ ಎಲ್ಲ ದಿನಗಳು ನಿನ್ನಿಂದ ಚುಚ್ಚಾಗದ್ರೆ. ಆ್ಯಂಡ್ ನಾನು ಸ್ಕೂಲ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಬಹಳ ಪ್ರೀತಿಯಿಂದ ನಾನು ಹೇಳೋದು ಎಲ್ಲ ಮಾಡ್ತಿದ್ದ, ಭಾಳ ಶಾಂತ ವ್ಯಕ್ತಿ. ನೀವೇನಾದರೂ ಈಗ ಸುದ್ದಿಯಲ್ಲಿ ಫೋಟೋವನ್ನು ನೋಡಿದರೆ ಆ ವ್ಯಕ್ತಿಯ ಮುಖ ನೋಡಿದ್ರೇ ಗೊತ್ತಾಗುತ್ತೆ, ಕಣ್ಣು ಮೂಗು ಏಕ್ದಮ್ ಶಾಂತ ಹುಡುಗ, ಏಕ್ದಮ್ ಶಾಂತ ಹುಡುಗ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ರಾಜಶ್ರೀಯವರ ಗೀತೆ ಆಯಿತು ಪ್ರಸಾರ, ಈಗ ಪ್ರಸಾರವಾಗ್ತಾ ಇದೆ. ಈ ಹಾಡು ಸೈಮನ್ ಅವರದು, ಸೈಮನ್ ಸರ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಒಂದು ಹಾಡು ಆಗಿದೆ. ರೆಡಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಪ್ರೀತಿಯ ಸಮಯವನ್ನು ಕೊಟ್ಟು ಕೇಳ್ತಾ ಇದ್ದೀರಾ. ಗುಡ್ ಮಾರ್ನಿಂಗ್ ಮಂಜುನಾಥ್ ಸರ್, ಆತ್ಮೀಯ ವೇಣುಧ್ವನಿ ಕೇಳುತ್ತಿರುವ ನನ್ನ ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಸರ್. ಜಯ ಜಯ ರಾಮಕೃಷ್ಣ ಹರಿ ಮಾವುಲಿ ಅಂತ ಪ್ರಕಾಶ್ ಪತ್ತಾರವರು. ಎಸ್ ಸರ್, ಜಯ ಜಯ ರಾಮಕೃಷ್ಣ ಹರಿ ಮಾವುಲಿ. ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ತಾವು ಭಾಗವಹಿಸಿದ್ದೀರಾ, ಹಾಗೆ ನಾಳೆ ಕೂಡ ಭಾಗವಹಿಸಿ. ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಇದೆ, ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು KLA ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ ಸ್ನೇಹಿತರೆ. ನಾಳೆ ಮುಂಜಾನೆ 10-11 ಗಂಟೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು, ಚಿಕ್ಕ ಮಕ್ಕಳ ತಜ್ಞೆ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿಯವರು. ಇದರ ಸದುಪಯೋಗ ಪಡೆದುಕೊಳ್ಳಿ. ನಾಳೆ ಹಾಟ್ಲೈನ್ ಸಂಖ್ಯೆ 9019904904. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಸ್ನೇಹಿತರೆ, KLE ಹೆಲ್ತ್ ಗೈಡ್ ನಿಮಗೋಸ್ಕರನೇ ವೈದ್ಯರೊಂದಿಗೆ ಮಾತನಾಡುವ ಒಂದು ಉತ್ತಮ ಅವಕಾಶ ತೊಗೊಂಡು ಬರುತ್ತೆ. ಸೊ ನಾಳೆ ದಯವಿಟ್ಟು ಈ ಒಂದು ವಿಷಯದ ಕುರಿತು, ಭಾಳ ಮುಖ್ಯವಾದ ವಿಷಯ ಸ್ನೇಹಿತರೆ, ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂದರೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ತಾವೆಲ್ಲರೂ ಭಾಗವಹಿಸಿ. ಆ ಸಿಪಾಯಿ ರಾಮು ಚಿತ್ರದ ಗೀತೆ ಬರ್ತಾ ಇದೆ, ಇದಾದ ತಕ್ಷಣ ರವಿಯವರೇ ನಿಮ್ಮ ಗೀತೆ, ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ಒಂದು ಉತ್ತಮ ಗೀತೆಯನ್ನ ರಿಕ್ವೆಸ್ಟ್ ಮಾಡಿದ್ರಿ ಸೈಮನ್ ಅವರೇ. ಏಕಾಂಗಿ ಸಂಚಾರಿ ಏನ್ ಲೈನ್ ನೋಡ್ರಿ ಅದು, ಏಕಾಂಗಿ ಸಂಚಾರಿ. ಇದು ಸತ್ಯ, ಹುಟ್ಟುತ್ತೇವೆ ತಂದೆ ತಾಯಿ ಹೆಂಡತಿ ಮಕ್ಕಳು EMI ಲೋನು ಬಂಗಾರ ಆಸ್ತಿ, ಆಮೇಲೆ ಒಂದು ಕ್ಷಣ ಕೊನೆಯುಸಿರು ಬರುತ್ತೆ, ಆಮೇಲೆ ಏಕಾಂಗಿ ಸಂಚಾರಿ. ನನ್ನ ಸಂಜಯ್ ಅಂಗಡಿಯವರು, ಶುಭೋದಯ ಮಂಜಣ್ಣ. ಇವತ್ತು ನೀವು ಯಾಕೋ ಮೂಡಲಿಲ್ಲ, ನೀವು ಬಹುಶಃ ಈಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸಂಜಯ್ ಅಂಗಡಿಯವರೇ, ಏನಿಲ್ಲ, ನನ್ನ ಆಪ್ತ ಗೆಳೆಯ, ಬಾಲ್ಯ ಸ್ನೇಹಿತ, ಒಂದೇ ವರ್ಷ ಚಿಕ್ಕವನು, ಸ್ಕೂಲಿನ ಗೆಳೆಯ, ಆರ್ಮಿಯಲ್ಲಿದ್ದ ಆರ್ಮಿ ನಾಯಕ್ ಆಕಾಶ್ ಪಾಟೀಲ್. 3 ಆಗಸ್ಟ್ ಅಂದರೆ ಇದೇ ಸೋಮವಾರದಂದು ಕಾಶ್ಮೀರದಲ್ಲಿ ಒಂದು ಅಗ್ನಿ ಆಹುತದಲ್ಲಿ ಪ್ರಾಣವನ್ನು ಕಳ್ಕೊಂಡಿರುವ ಒಂದು ಸುದ್ದಿ ಬಂತು ನಿನ್ನೆ. ನನಗೆ ಗೊತ್ತಾಗಿದ್ದ ತಕ್ಷಣ ನಿನ್ನಿಂದ ಮೂಡ್ ಆಫ್ ಆಗಿದೆ. ಎಲ್ಲ ಹಳೆ ನೆನಪುಗಳು, ಎಲ್ಲ ನಾನು ಅವನೊಂದಿಗೆ ಕಳೆದಿರೋ ಆ ಬಾಲ್ಯದ ದಿನಗಳು, ಸ್ಕೂಲ್ ಡೇಸ್ ಅಂತ ಹೇಳ್ತಾರಲ್ಲ, ಒಂದೇ ವರ್ಷ ಚಿಕ್ಕವನು. ಆ ಹುಡುಗನ ಫೋಟೋ, ಆಕಾಶನ ಫೋಟೋ ನೋಡಿದರೆ ಅವನ ಎಲ್ಲ ನೆನಪು ಆಗ್ತಾ ಇದೆ. ಅದೇ ಅದಕ್ಕೆ ನನಗಿವತ್ತು ಒಟ್ಟ ಒಂದು ಉತ್ಸಾಹದಲ್ಲಿ ಮಾತನ್ನು ಆಡಲಿಕ್ಕೆ ಆಗ್ತಾನೇ ಇಲ್ಲ. ಸಂಜಯ್ ಅಂಗಡಿಯವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಓಕೆ, ಒಂದೇ ಉಸಿರಿನಂತೆ ಪ್ರಸಾರ ಮಾಡುವೆ ನಾನು. ಮನ ಮುಟ್ಟುವಂತಹ ಹಾಡುಗಳು ತುಂಬಾ ಚೆನ್ನಾಗಿ ಬರ್ತಾ ಇವೆ ಮಂಜು ಅವರೇ ಅಂತ ಸುಶೀಲಾ ಕುಲಕರ್ಣಿ ಅವರು. ಎಸ್ ಸುಶೀಲಾ ಅವರೇ, ತಾವು ಪ್ರೀತಿಯಿಂದ ಕೇಳ್ತಾ ಇದ್ದೀರಲ್ಲ, ಆ್ಯಂಡ್ ನಿಮ್ಮ ಮನ ಮುಟ್ಟುವಂತಹ ಗೀತೆ ರಿಕ್ವೆಸ್ಟು ಮಾಡಿರೋ ಜನರಿಗೆ ನೀವು ಧನ್ಯವಾದ ತಿಳಿಸಬೇಕು. ಏಕೆಂದರೆ ಇದೇ ನೋಡಿ ಕಾರಣ, ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ತಮ್ಮ ತಮ್ಮ ಗೀತೆ ನೀವು ರಿಕ್ವೆಸ್ಟ್ ಮಾಡ್ತೀರಾ, ಎಷ್ಟೋ ಜನರಿಗೆ ತಮ್ಮ ತಮ್ಮ ಆ ನೀವು ರಿಕ್ವೆಸ್ಟ್ ಮಾಡಿರೋ ಗೀತೆ ಹೆಂಗೆಂಗೆ ಹೋಗಿ ತಲುಪುತ್ತೆ ಈಗ ನೋಡಿ. ಸುಶೀಲಾ ಕುಲಕರ್ಣಿ ಅವರು, ಮನ ಮುಟ್ಟುವಂತಹ ಗೀತೆ ಹಿಂಗಿದೆ. ನನಗೆ ಅನ್ಸುಮಟ ಈ ಕತೆ ಮುಗಿಯಿತೆ, ಎಲ್ಲಿಗೆ ಪಯಣ ಈ ಹಾಡು. ಸಾಯಮನ್ ಅವರೇ, ನೀವು ಪ್ರತಿದಿನ ಬಂದು ಭಾಗವಹಿಸಿರಪ್ಪ, ಎಂತೆಂಥ ಗೀತೆ ರಿಕ್ವೆಸ್ಟ್ ಮಾಡ್ತೀರಾ, ನೀವಾಗಿರಲಿ, ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಭಾಸ್ಕರ್ ಅವರಾಗಿರಲಿ, ವಿಜಯಕುಮಾರ್ ಭಸ್ಮೆ ಅವರಾಗಿರಲಿ, ಇವರೆಲ್ಲ ಹಿರಿಯರು, ಅವ್ರ ಟೈಮೊಂದು ಗೀತೆ, ವೆರಿ ಮೀನಿಂಗ್ಫುಲ್ ಗೀತೆಯನ್ನು ರಿಕ್ವೆಸ್ಟ್ ಮಾಡುವಾಗ ನನಗೂ ಅಷ್ಟೇ ಸಂತೋಷವಾಗುತ್ತೆ. ಕಾರ್ಯಕ್ರಮದಲ್ಲಿ ಸೈಮನ್ ಅವರೇ, ನಿಮ್ಮ ಗೀತೆ ಆಯಿತು ಪ್ರಸಾರ, ಅದಕ್ಕೆ ಧನ್ಯವಾದ. ಏಕಾಂಗಿ ಸಂಚಾರಿ, ಒಬ್ಬರೇ ಬಂದ್ರೂ ಒಬ್ಬರೇ ಹೋಗೋರ್ರಿ, ಮಧ್ಯಕ್ಕೆ ಏನೇನು ಮಧ್ಯದಲ್ಲಿ ಏನೇನು ಆಗ್ತಾ ಇದೆ ನೋಡ್ರಿ, ಇದೆಲ್ಲ ಡ್ರಾಮಾ. ಆ ನಿಮ್ಮ ಕಷ್ಟ, ಆ ನಿಮ್ಮ ನೋವು, ಆ ನಿಮ್ಮ ಸಮಸ್ಯೆ, ಆ ನಿಮ್ಮ ದುಃಖ, ಆ ನಿಮ್ಮ ಪರಿಸ್ಥಿತಿ, ಆ ನಿಮ್ಮ ಖುಷಿ, ಯಾವುದು ಶಾಶ್ವತವಲ್ಲ. ತಗೊಳ್ಳೋ ಉಸಿರೂ ಕೂಡ ಶಾಶ್ವತವಲ್ಲ. ಒಂದಿನ ನಾವು ಕೊನೆ ಉಸಿರು ತಗೊಂಡೇ ತಗೋತೇವೆ. ಸೊ ಆ ಒಂದು ಭೀತಿಯಲ್ಲಿರೋಕ್ಕಿಂತ ಮುಂಚೆ ಸ್ವಲ್ಪ ಜೀವನ ಅನುಭವಿಸಿ. ಜೀವನ ಅನುಭವಿಸ್ಲಿಕ್ಕೆ ಬಂದೇವೆ, ವಿಚಾರ ಮಾಡಲಿಕ್ಕಲ್ಲ. ನಾವು ಈಗಿನ ಕಾಲದಲ್ಲಿ ಕೂತ್ಕೊಂಡಿರೋ ಜಾಗದಲ್ಲಿ ಎಲ್ಲ ಸೌಲಭ್ಯಗಳು ಸುಲಭ ಆಗಿಬಿಟ್ಟಿದೆ. ಕೂತ್ಕೊಂಡೇ ಗುಳಿಗೆ ಬರುತ್ತೆ, ಕೂತ್ಕೊಂಡೇ ಆಹಾರ ಬರುತ್ತೆ, ಕೂತ್ಕೊಂಡೇ ಕಿರಾಣಿ ಅಂಗಡಿದ ಸಾಮಾನು ಬರುತ್ತೆ, ಬಟ್ಟೆ ಬರುತ್ತೆ, ಎಲ್ಲ ಕೂತ್ಕೊಂಡೇ ಒಂದು ಕ್ಲಿಕ್ನಲ್ಲಿ ಬರ್ತಾ ಎಷ್ಟು ನೋಡಿ, ಅದು ದೇಹಕ್ಕೆ ಆರಾಮ್ ಜಾಸ್ತಿ ಆಯ್ತಲ್ಲ, ಸೌಲಭ್ಯಗಳು ಜಾಸ್ತಿ ಆಯ್ತಲ್ವಾ, ಅಷ್ಟೇ ಖಿನ್ನತೆಗೂ ಒಳಗೆ ನಾವು ಫಸ್ಟ್ ಕ್ಲಾಸ್ ಹೋಗ್ತಾ ಇದ್ದೇವೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಕೂತ್ಕೊಂಡು ಖಿನ್ನತೆಯಲ್ಲಿ ಮನುಷ್ಯ ಏನು ಮಾಡ್ತಾನೆ, ನಾನು ಒಂದು ಟೈಮ್ನಲ್ಲಿ ಒಂದು ಇದ್ದೆ, ಏಕೆಂದರೆ ಒಂದಲ್ಲ ಎರಡಲ್ಲ 3 ಬಾರಿ 12ನೇ ಫೇಲ್ ಆದಾಗ ಮನುಷ್ಯ ಎಲ್ಲಿ ಹೋಗೋವ್ರಿ, ನಾನು ಏನೇನು ಮಾಡ್ಕೊಂಡು ಅದನ್ನು ಹೇಳಕ್ಕೆ ಹೋಗಂಗಿಲ್ಲ, ಯಾಕಂದರೆ ಭಾಳ ಅದೊಂದು ತಪ್ಪು ಮೆಸೇಜ್ ಹೋಗುತ್ತೆ. ಅದರಿಂದ ಹೊರಗೆ ಬಂದೇನಲ್ಲ, ಅದ್ರ ಬಗ್ಗೆ ಮಾತನಾಡೋಣ. ಭಾಳ ಮುಖ್ಯವಾಗಿ ಈ ಖಿನ್ನತೆಯಲ್ಲಿದ್ದಾಗ ಮನುಷ್ಯ ಬರೇ ಅತಿ ಜಾಸ್ತಿ ವಿಚಾರ. ಅವ್ನು ಯಾಕೆ ಹಿಂಗೆ ಹೇಳಿದ, ಜಸ್ಟ್ ಒಬ್ಬ ಅವ್ನು ನಂಗೆ ನೋಡಿ ನಕ್ಕೋತ ಹೋದ್ರೂ ಅವ್ನು ನನಗೆ ನೋಡಿ ನಕ್ಕ್ಯಾನ ಅಂತ ತಿಳ್ಕೊಳವ್ ನಾನು. ಸಾಮಾನ್ಯವಾಗಿ ನನ್ನ ದೇಹ ದೊಡ್ಡದು, ನಾನು ದಪ್ಪ ಅನ್ಕೊಳ್ಳಂಗಿಲ್ಲ, ಯಾಕಂದ್ರೆ ನಾನು ಪೈಲ್ವಾನಿ ಮಾಡೇನ್ರಿ, ಯಪ್ಪ ಕಷ್ಟಪಟ್ಟು ಬೆಳೆಸಿರೋ ದೇಹ ನನಗೆ ಗೊತ್ತ್ರಿ. ಅದು ಇನ್ನೊಬ್ರು ದಪ್ಪ ಬಡಕಂದ್ರೆ ಅವಂದು ದೃಷ್ಟಿ ಅದ, ನಾನೇನು ಮಾಡಕ್ಕೆ ಬರೋಂಗಿಲ್ಲ. ನನಗೆ ಯಾರಾದ್ರು ದಪ್ಪ ಆಗಿರಿ ಇದಂದ್ರೆ ಬರ್ರಿ ಸ್ವಲ್ಪ ವ್ಯಾಯಾಮ ಕ್ಷೇತ್ರದಲ್ಲಿ ಬರ್ರಿ, ಅಥವಾ ಸ್ವಲ್ಪ ಈಶಾಡೋದ್ರಲ್ಲಿ ಬರ್ರಿ, ಅಥವಾ ಈಗೀಗಂತರೂ ಸೈಕ್ಲಿಂಗ್

ಬರ್ರಿ ತೋರಿಸೋಣ. ಆ ಬಡಕ್ ವ್ಯಕ್ತಿ ಹಿಂಗೆ ಮಾಡೋಕ್ಕೆ ಚಾಲು ಮಾಡ್ತಾನೆ ಅಂದ್ರೆ ಶ್ವಾಸನೇ ತೊಗೊಳಕ್ಕೆ ಬರೋಂಗಿಲ್ಲ ಅವನಿಗೆ. ಅಂಥ ಸಂದರ್ಭದಲ್ಲಿ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಖಿನ್ನತೆಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಯಾರಾದರೂ ವ್ಯಕ್ತಿ ಹಿಂಗೆ ನೋಡಿ ಅವ ಏನೋ ಅವನ ತಲೆಯಾಗ ಅಥವಾ ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ನಕ್ಕೋತ್ ನನ್ನ ಕಡೆ ನೋಡಿದ್ರು ಅವ್ನು ನನಗೆ ನೋಡಿ ನಗ್ತಾ ಇದ್ದಾನೆ, ದುನಿಯಾ ನನಗೆ ಹಿಂಗೈತಿ, ಎಲ್ಲ ಕೆಟ್ಟದು ನನಗ ಆಗ್ತದೆ. ಸೊ ಸ್ನೇಹಿತರೆ, ಈ ಒಂದು ಖಿನ್ನತೆಯಲ್ಲಿದ್ದಾಗ ಹಿಂಗೆ ಅನಿಸುತ್ತೆ, ದುಃಖದಲ್ಲಿದ್ದಾಗ. ಈಗ ನಾನು ಆ್ಯಕ್ಚುಲಿ ದುಃಖದಲ್ಲಿ ಇರಬೇಕು ಅಥವಾ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟ ಅಂತ ಹೆಮ್ಮೆಯಲ್ಲಿರಬೇಕು ಅನ್ನೋ ಕನ್ಫ್ಯೂಷನ್ನಲ್ಲಿದ್ದಾನೆ. ನನಗೆ ಎರಡು ಸಂದರ್ಭಗಳು ಕಣ್ಣು ಮುಂದೆ ಬರ್ತಾ ಇದೆ. ಈಗ ಆಕಾಶ್ ಪಾಟೀಲ್ ಅವರು ಇಲ್ಲ, ಶಹೀದ್ ಆಕಾಶ್ ಪಾಟೀಲ್ ಆಗಿದ್ದಾರೆ. ಆಚೆ ಅವರ ತಾಯಿ ಕಷ್ಟ ಬಾಲ್ಯದಿಂದ ನೋಡೇನಲ್ರಿ, ಬಾಲ್ಯದಿಂದ ಒಬ್ಬಳೆ ಇದ್ಲು, ಈಗ ಮತ್ತೆ ಒಬ್ಬಳೆ ಆಗಿದ್ದಾಳೆ. ಈಗ ವಿಚಾರ ಮಾಡಿ ಹೆಂಗಿರ್ಬೋದು ಅವರ ಒಂದು ಮನಸ್ಥಿತಿ. ಇದೇ ಒಂದು ಕಾರಣಕ್ಕೆ ತಮ್ಮೆಲ್ಲರಿಗೂ ನಾನು ಹೇಳಿದೆ, ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ. ನನಗೂ ಒಂಥರ ಚೋಕಿಂಗ್, ಐ ಹ್ಯಾವ್ ನೋ ವರ್ಡ್ಸ್ ಆ್ಯಕ್ಚುಲಿ. ಇಲ್ಲಿ ಒಂಥರ ಚೋಕಿಂಗ್ ಅಂದರೆ ಹೆಂಗ್ರಿಪ್ಪ, ಕೂತ್ಗೆ ಹಿಚ್ಕಿದಂಗೆ ಆಗ್ತಾ ಇದೆ ಆತ್ಮೀಯ ಸ್ನೇಹಿತರೆ. ಈ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ಕ್ಷಮಿಸಿ ಮಂಜಣ್ಣ, ನನಗೆ ಗೊತ್ತಿದ್ದಿರಲಿಲ್ಲ. ಏ ಕ್ಷಮಿಸಿ ಅಲ್ಲ, ಯಾಕೆ ಹೇಳ್ತೀರಿ ಸಂಜಯ್ ಅಂಗಡಿ, ಇಟ್ಸ್ ಓಕೆ ರೀಪ್ಪ. ನಿಮ್ಮ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಇರಲಿ ಎಸ್, ಹಾಗೂ ಅವರ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸುವ ಶಕ್ತಿ ಕೊಡಲಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸಂಜಯ್ ಅಂಗಡಿಯವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಾರ್ಥನೆ. ಆ್ಯಂಡ್ ಕ್ಷಮಿಸಿ ಗಿಮಿಸಿ, ನನ್ನ ಮುಂದೆ ಏನೂ ಇಲ್ಲರಿ, ಯಾವತ್ತೂ ಆರಾಮಾಗಿರೋದು. ದ ಪಾಯಿಂಟ್ ಹಿಯರ್ ಇಸ್, ಆತ್ಮೀಯ ಸ್ನೇಹಿತರೆ, ಜೀವನದ ಕಹಿ ಸತ್ಯ ಸಾವಲ್ಲ, ಸಿಹಿಯಾದ ಸತ್ಯ ಜೀವನಕ್ಕೆ ಒಂದು ಅರ್ಥ ತೊಗೊಂಡು ಬರುತ್ತೆ. ವಿಚಾರ ಮಾಡಿ, ನೀವು ಇಲ್ಲಿ ಶಾಶ್ವತವಾಗಿ ಉಳಿದ್ರೆ ಕಂಟಾಳಾಗ್ತದೆ, ಹೊಸತನ ಬರಲೇಬೇಕು, ಕರೆಕ್ಟ್ ಅಲ್ವಾ? ನಮ್ಮ ಕರ್ಮ, ನಮ್ಮ ಕಾರ್ಯ, ನಮ್ಮ ವಿಚಾರ ಹಿಂಗಿರಬೇಕು ಕಿ ಆ ಕೊನೆ ಕ್ಷಣ ಸುಖಮಯವಾಗಿರಬೇಕು. ಭಗವದ್ಗೀತೆಯಲ್ಲಿ ಪ್ರಭು ಶ್ರೀಕೃಷ್ಣ ಏನು ಹೇಳ್ತಾರೆ ಗೊತ್ತಾ? ಆಟ್ ದ ಟೈಮ್ ಆಫ್ ಡೆತ್, ವಾಟ್ ಎವರ್ ಯು ಥಿಂಕ್ ಯು ಶಾಲ್ ಬಿಕಮ್, ಇಫ್ ಯು ಥಿಂಕ್ ಅಬೌಟ್ ಮೀ ಯು ಶಾಲ್ ರೀಚ್ ಮೀ. ಸೊ ಸಾವು ನೋವು ತರುತ್ತೆ ಸತ್ಯ. ಕಣ್ಣು ಮುಂದೆ ಸಾವು ಬಂದರೆ ಎಲ್ಲರೂ ದೇವರೇ ಅನ್ನೋದಿಲ್ಲ, ಅಂಜಿಕೆಯಲ್ಲಿರ್ತಾರೆ ಇನ್ನೇನಾಗುತ್ತೆ ಅಂತ. ಆದರೆ ನಾನು ಯಾಕೆ ಹೇಳ್ತೇನೆ, ನಾಮ ಜಪಿಸಿ ಆ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಅಭ್ಯಾಸ ನಾಮ ಜಪಿಸುವುದು, ತಮ್ಮ ಇಷ್ಟ ದೇವರದು ಇಷ್ಟು ಮಾಡಿಕೊಳ್ಳಿ, ಕೊನೆ ಕ್ಷಣದಲ್ಲಿಯೂ ಬಾಯಲ್ಲಿ ಆ ವ್ಯಕ್ತಿಯಿಂದೇ ಹೆಸರಿರಲಿ, ಆ ದೇವರದೇ ಹೆಸರಿರಲಿ. ಏಕೆಂದರೆ ಭಗವದ್ಗೀತೆಯಲ್ಲಿ ಕ್ಲಿಯರ್ಲಿ ಮೆನ್ಷನ್ಡ್ ಇದೆ, ನೀವು ಹೋಗಿ ನೋಡ್ಬೋದು. ನೀವು ನನ್ಕಿಂತ ಹಿರಿಯರು ಆತ್ಮೀಯ ಸ್ನೇಹಿತರೆ, ಹೋಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಶ್ರೀಕೃಷ್ಣ ದೇವರು ಹೇಳಿದ್ದಾರೆ, ಕೊನೆ ಕ್ಷಣದಲ್ಲಿ ಏನು ವಿಚಾರ ಮಾಡ್ತೀಯೋ ಅದೇ ಆಗ್ತೀಯ. ಆ ಕೊನೆ ಕ್ಷಣದಲ್ಲಿಯೂ ಶಿರಡಿ ಸಾಯಿಬಾಬಾ ನೆನಪಾಗಬೇಕು ಅನ್ನೋ ಒಂದು ಗುರಿಯಲ್ಲಿ ಕೆಲಸ ನಾನು ಮಾಡ್ತಾ ಇದ್ದೇನೆ. ನಿಮಗೆ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ತಗೊಂಡು ಆ ರೀತಿಯಾದಂಥ ಅಭ್ಯಾಸ ಮಾಡಿಕೊಳ್ಳಿಕ್ಕೆ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಸದಾ ಬಾಯಲ್ಲಿ ತಮ್ಮ ಇಷ್ಟ ದೇವರದು ನಾಮ ಜಪ. ಆಲ್ ರೈಟ್, ಬಹಳ ಆಯಿತು ಮಾತು, ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

ರೈಟ್, ಆತ್ಮೀಯ ಸ್ನೇಹಿತರೆ, ಶೀತಲ್ ಅವ್ರಿಗೋಸ್ಕರ ಅವ್ರು ಹೇಳಿದರು ನೀವೇ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಈ ಗೀತೆಯನ್ನು ನಾನು ಪ್ರಸಾರ ಮಾಡುವೆ, ವಿಚ್ ಈಸ್ ಅಫ್ಕೋರ್ಸ್ ಮೈ ಫೇವ್ರೇಟ್ ಸಾಂಗ್. ಸಾಹಸಸಿಂಹ ಕರ್ನಾಟಕದ ರತ್ನ ವಿಷ್ಣುವರ್ಧನ ಅಭಿನಯಿಸಿರುವ ಜಿಮ್ಮಿಗಳು ಚಿತ್ರದ ತುತ್ತನ್ನು ತಿನ್ನೋಕೆ ಕಾರ್ಯಕ್ರಮದ ಇದ್ರಗಿತ ಮುಂಚಿನ ಹಾಡು ಆಗಿತ್ತು ಇವರು ಸುನೀಲ್ ಆಕಾಶದೀಪ್ ಅವ್ರದ್ದು. ಮೈ ಫೇವ್ರೇಟ್ ಸಾಂಗ್, ಈ ಸಾಂಗ್ ನಮ್ಮ ಸರ್ ಯಾವಾಗಲೂ ಹಾಡ್ತಿದ್ರು, ಇದೇ ನಾಡು ಇದೇ ಭಾಷೆ. ಎಸ್, ಯಾರು? ಅಶೋರೆ ಸರ್, ಗೋಮಟೇಶ್ ಹೈಸ್ಕೂಲ್. ಆಲ್ ರೈಟ್, ಅಶೋರೆ ಸರ್, ಗೋಮಟೇಶ್ ಹೈಸ್ಕೂಲ್. ರಾಜೇಶ್ ಅವರು ಮೆಸೇಜನ್ನು ಮಾಡಿದ್ದಾರೆ. ರೇಣುಕಾ ಕಾಮ್ಕರ್ ಅವರ ಗೀತೆ ಕೂಡ ಆಯಿತು ಪ್ರಸಾರ. ಕಾರ್ಯಕ್ರಮದ ಮುಂದಿನ ಹಾಡು ಹೀಗಿವೆ, ಬರ್ತಾ ಇದೆ ಶೀತಲ್ ಅವರ ಗೀತೆ, ತದನಂತರ ದೇವರು ಹಸಿದ ಪ್ರೇಮದ ಧಾರ, ಈ ಗೀತೆ ಗಜಾನನ್ ಕಾಮ್ಕರ್ ಅವ್ರದ್ದು. ತದನಂತರ ಒಂದೇ ಉಸಿರಿನಂತೆ ನಮ್ಮ ಸಂಜಯ್ ಅಂಗಡಿ ಅವ್ರದ್ದು, ಕುಚ್ಚಿಗು ಕುಚ್ಚಿಗು ಈ ಗೀತೆ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿದರೆ ಬಹಳ ಬೇಜಾರದಿಂದ ಅವರು ಕರೆ ಮುಖಾಂತರ ತಿಳಿಸ್ತಾ ಇದ್ರು. ನನಗೆ ಅರ್ಥ ಆಗುತ್ತೆ, ಒಂದು ಸ್ಕೂಲ್ ಕ್ಲಾಸ್ಮೇಟ್ ಅದು ಜೂನಿಯರ್ ಹೋದರೆ ಹೆಂಗೆ. ನಾನು ಅದೇ ಒಂದು ವರ್ಷ ಸಣ್ಣವಿದ್ರೂ ಅಣ್ಣ ಅಣ್ಣ ಅಂತ ಪ್ರೀತಿಯಿಂದ ಮಾತನಾಡಿ ನನ್ನೊಂದಿಗೆ ಅವನ ಒಡನಟನೇ ಹಂಗಿತ್ತು, ಭಾಳ ಶಾಂತ ಹುಡುಗ. ಕುಚ್ಚಿಕು ಈ ಗೀತೆಯನ್ನು ಪ್ರಸಾರ ಮಾಡಿ ನಿಮ್ಮಿಬ್ಬರ ಗೆಳೆತನಕ್ಕೆ ಅಂತ. ಗೆಳೆತನ ಅನ್ನೋಕ್ಕಿಂತ ತಮ್ಮನ ಇದ್ರಿ ಪಾಪ. ತದನಂತರ ಆತ್ಮೀಯ ಸ್ನೇಹಿತರೆ, ಗೀತೆಯನ್ನು ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿದರೆ, ಕನ್ನಡ ನಾಡಿನ ಈ ಗೀತೆ, ಈ ಗೀತೆ ಆಕಾಶ್ ಪಾಟೀಲ್ ಅವ್ರಿಗೋಸ್ಕರ ಅಂತ ಹೇಳಿದ್ದಾರೆ. ಹಾಗೆ ಧನ್ಯವಾದ ಸ್ನೇಹಿತರೆ. ಅದಾದ ತಕ್ಷಣ ಕೈ ಮುಗಿದು ಏರು ಈ ಗೀತೆಯೊಂದಿಗೆ ಸಂತೋಷ್ ಅವರು ಭಾಗವಹಿಸಿದ್ದಾರೆ. ಹಿಂಗಿದೆ ಗೀತೆಗಳ ಲೈನಪ್ಪು. ಆತ್ಮೀಯ ಸ್ನೇಹಿತರೆ, ನಾಳೆ ತಪ್ಪದೆ ತಾವೆಲ್ಲರೂ ಭಾಗವಹಿಸಬೇಕು KLE ಹೆಲ್ತ್ ಗೈಡ್ ನೀರಫೋನಿನ ಕಾರ್ಯಕ್ರಮದಲ್ಲಿ, ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್, ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ಚಿಕ್ಕ ಮಕ್ಕಳ ತಜ್ಞೆ KLE ಡಾಕ್ಟರ್ ಪ್ರಭಾಕರ್ ಕುರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿ ಅವರು ಭಾಗವಹಿಸಲಿದ್ದಾರೆ. ಹಾಟ್ಲೈನ್ ಸಂಖ್ಯೆ 9019049904, ಈ ನಂಬರ್ ಮೇಲೆ ಕರೆ ಮಾಡಿ. ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್, ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ಪ್ರಶ್ನೆಗಳನ್ನು ಕೇಳಿ. ಸ್ನೇಹಿತರೆ, ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿ ಅವರು ಬರ್ತಾ ಇದ್ದಾರೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ಅಶೋಕ್ ಸರ್, ಗೋಮಟೇಶ್ ಹೈಸ್ಕೂಲ್. ಆಲ್ ರೈಟ್, ರಾಜಶ್ರೀ ಅವರೇ, ಅಶೋಕ್ ಸರ್ ಗೋಮಟೇಶ್ ಹೈಸ್ಕೂಲ್ ಅವರಿಗೆ ಬಹಳ ಇಷ್ಟವಾದ ಹಾಡು ಇದೇ ನಾಡು ಇದೇ ಭಾಷೆ. ನಡ್ರಿ ಅವ್ರಿಗೂ ಅದೇ ಹಾಡಂತ ತಿಳ್ಕೊಳ್ಳೋಣ. ಹಾಡನ್ನು ಕೇಳಿ, ಎಂಜಾಯ್ ಮಾಡಿ ಆತ್ಮೀಯ ಸ್ನೇಹಿತರೆ.

0: ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ.
1: ರಾಜೇಶ್ ಕೃಷ್ಣನ್, ಕೆ ಎಸ್ ಚಿತ್ರಾವರ ಧ್ವನಿಯಲ್ಲಿ ಗೀತೆ ಸಂಜಯ್ ಅಂಗಡಿ ಅವ್ರದ್ದು ಆಗಿತ್ತು. ಕೊನೆ ಎರಡು ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ನಾನು ಇವತ್ತಿನ ಕೊನೆ ಮೂರು ಗೀತೆಗಳೊಂದಿಗೆ. ವಾಟ್ಸಪ್ ಮೆಸೇಜ್ ಮುಖಾಂತರ ವಿನಾಯಕ್ ಡೌಲಿಯವರು ಕೂಡ ಮೆಸೇಜನ್ನು ಮಾಡಿದ್ದಾರೆ. ಗೆಳೆಯರು ದೊಡ್ಡವರಾಗಬೇಕು ಎನ್ನುವುದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ನಿಮ್ಮ ಸ್ನೇಹಿತನ ದಿವ್ಯವಾದ ಆತ್ಮಕ್ಕೆ ದೇವರ ಶಾಂತಿ ನೀಡಿ, ಎಸ್ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರೆ ಅವರಿಗೆ ಧನ್ಯವಾದ ವಿನಾಯಕ್ ಅವರೇ. ನಿಮಗೆ ಧನ್ಯವಾದ ಬಾಲರಾಜ್ ಸುತಾರ್ ಅವರೇ. ಎಸ್, ನಿಮ್ಮ ಪ್ರಾರ್ಥನೆಗೂ ಧನ್ಯವಾದ. ಪ್ರಥಮೇಶ್ ಅವರೇ, ಎಸ್ ಥ್ಯಾಂಕ್ ಯು ಸೋ ಮಚ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ತಮ್ಮ ಧ್ವನಿ ಕೇಳಿ ಭಾಳ ಬೇಜಾರಾಯಿತು. ಇಲ್ಲ ಇಲ್ಲ, ನಾನು ಆರಾಮಿದ್ದೀನಿ, ನನಗೇನಿಲ್ಲ. ಆದರೆ ಅರ್ಥ ಮಾಡ್ಕೊಂಡ್ರಲ್ಲ, ದ್ಯಾಟ್ ಈಸ್ ದ ಪಾಯಿಂಟ್. ಕಾರ್ಯಕ್ರಮದ ಕೊನೆ ಗೀತೆ, ಕೊನೆ ಮೂರು ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಕುಚ್ಚಿಕು, ಕನ್ನಡ ನಾಡಿನ ವೀರರ ಮನೆಯ, ತದನಂತರ ಕೈಮುಗಿದು ಏರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಭಾಗವಹಿಸಿದ್ದಕ್ಕೆ, ಇದುವರೆಗೂ ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದ. ನಾಳೆ ಇರೋ ಕೆ ಎಲ್ ಇ ಹೆಲ್ತ್ ಗೈ ನೇರಫೋನಿನ ಕಾರ್ಯಕ್ರಮ ವಿಷಯ ವಿಶ್ವ ಸ್ತನ್ಯಪಾನ ಸಪ್ತಾಹ ಕುರಿತು ಆಗಿರುತ್ತೆ. ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್. ಆತ್ಮೀಯರೇ, ಚಿಕ್ಕ ಮಕ್ಕಳ ತಜ್ಞೆ ಕೆ ಎಲ್ ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸೋನಾಲಿ ಬಿಜ್ಜರಿಗೆ ಅವರು ಭಾಗವಹಿಸಲಿದ್ದಾರೆ. ಸೊ ದಯವಿಟ್ಟು ತಮ್ಮ ಸಮಯ ಕೊಟ್ಟು ನಾಳೆ ಪ್ರಶ್ನೆಗಳ ಮುಖಾಂತರ ಭಾಗವಹಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ.
2: ಜೀವದ್ಗೆಳೆಯ ಜೀವದ್ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.